ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಆಷಾಢ ಮಾಸದ 13ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 4ನೇ ತಾರೀಖು ಶನಿವಾರ.

ಈಗ ನಮ್ಮ ಸ್ಟುಡಿಯೋ ಸಮಯ 5:58 ಈ ಬೆಳಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಿರೋದು ನಿಮ್ಮ ಗೆಳತಿ ದೀಪಾ.

ಆಕಾಶವಾಣಿ ಹಾಸನ ಕಾರ್ಯಕ್ರಮ ವಿವರಣೆ ಕೇಳುಗರೆ, ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾ ಗಿರಿಜಾಪತಿ ಎನ್ಎಂ ಅವರಿಂದ. 6:35, 6:50 ಹಾಗೂ 7:15 ಭಾವಗೀತೆಗಳು. 6:45 ರೈತರಿಗೆ ಸಲಹೆ. 7:45 ಸವಿಗಾನ. 8:30 ಜನಪದ ಜಗತ್ತು. ಅರಸೀಕೆರೆ ತಾಲೂಕು ದೊಮ್ಮೇನಹಳ್ಳಿಯ ಟಿಸಿ ಶಿವಣ್ಣ ಮತ್ತು ತಂಡದವರಿಂದ ಚಿಟ್ಟಿ ಮೇಳ. 9:00 ರಂಗ್ ಬಿರಂಗೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಬಾಲನಂದನ ರಸಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ, ಪ್ರಸ್ತುತಿ ಲಿಖಿತಾ ಎಂಪಿ. 10:30 ಕರೆಗುಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. 11:00 ಫುಲ್ಬಾರಿ ಗೀತೋಂಕ ಆಂಗನ್. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಬಿಡಿ ವಾಡಿಕರ್ ಅವರ ಗಾಯನ ರಾಗ್ ಅಲಾಹಿಯಾ ಬಿಲಾವಲ್. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ವಜ್ರಳ್ಳಿಯ ಯೋಗ ಸಾಧಕಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರಾಧಾ ಎಂ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ಪ್ರಸಾದ್. 12:35 ಆರೋಗ್ಯ ಕಾರ್ಯಕ್ರಮ. ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ. ನಂತರ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 1:00 ಪ್ರಗತಿ ಪಥ, ವಿಷಯ ಮಣ್ಣು ಆರೋಗ್ಯ ಚೀಟಿ. ಮಾತನಾಡುತ್ತಾರೆ ಪ್ರಸನ್ನ. 1:20 ಹಾಗೂ 6:15 ಭಾವಗೀತೆಗಳು. 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳು. 3:00 ಮುಂಬೈ ಕೇಂದ್ರದಿಂದ ಮನ್ ಚಾಹೆ ಗೀತ್. 3:30 ಮುಂಬೈ ಕೇಂದ್ರದಿಂದ ನಾಟ್ಯ ತರಂಗ್. 4:00 ಬಾಂಬೆ ಟಾಕೀಸ್. ಸಂಜೆ 5:00 ನಿಮ್ಮ ಸಂದೇಶ ಮೇಘಸಂಗೀತ. ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 6:50 ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಮಳೆ ಕೊರತೆಯ ಸಂದರ್ಭದಲ್ಲಿ ಕಾಫಿ ತೋಟಗಳ ನಿರ್ವಹಣೆಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಕಾನಹಳ್ಳಿಯ ಪ್ರಗತಿಪರ ಬೆಳೆಗಾರರಾದ ಯುಎಂ ತೀರ್ಥಮಲ್ಲೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 8:00 ಕನ್ನಡ ಚಿತ್ರಗೀತೆಗಳು. 8:30 ಗಜಲ್ಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್. 9:00

ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಯುವವಾಣಿ. ಶುಭವಿ ಡಿಸೈನ್ಸ್ ಸಂಸ್ಥಾಪಕಿ, ಲೇಖಕಿ, ಕಲಾವಿದೆ, ಕರ್ನಾಟಕ ಸಂಗೀತ ಮತ್ತು ಭರತನಾಟ್ಯದ ವಿದ್ಯಾರ್ಥಿನಿ, ಭವಿಷ್ಯದ ಜೈವಿಕ ತಂತ್ರಜ್ಞಾನ ವಿಜ್ಞಾನಿಯಾಗುವ ಕನಸು ಹೊಂದಿರುವ ಬಹುಮುಖ ಪ್ರತಿಭೆ ಸಮುದ್ಯತ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ. 10 ಗಂಟೆಗೆ ದೆಹಲಿ ಕೇಂದ್ರದಿಂದ ರಾಷ್ಟೀಯ ಸಂಗೀತ ಕಾರ್ಯಕ್ರಮ, ಪಂಡಿತ್ ಚಟ್ಟೋಪಾಧ್ಯಾಯ್ ಅವರಿಂದ ಗಾಯನ. ಇವಿಷ್ಟು ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಹಾಸನ. ಈಗ ವೇಳೆ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರ ಧ್ವನಿಯಲ್ಲಿ ಕೇಳಿ ಪುರಂದರದಾಸರ ರಚನೆ ಕೂಸಿನ ಕಂಡೀರ ಮುಖ್ಯ ಪ್ರಾಣನ ಕಂಡೀರ.

ಸ್ತುತಿ ಮಲ್ಲಿಕ ಕಾರ್ಯಕ್ರಮದಲ್ಲೀಗ ವಿದ್ಯಾಭೂಷಣರು ಹಾಡಿರುವ ಕರ್ಜಗಿದಾಸರ ರಚನೆ ಓ ಎನ್ನ ಭಾರತೇ.

ಸ್ತುತಿ ಮಲ್ಲಿಕಾ ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀ ಉದಯಶಂಕರವರ ಭಕ್ತರಚನೆ ಕೃಪಾಸಾಗರ ನಯನ ಮನೋಹರ ರಾಮಚಂದ್ರ ಪ್ರಭುವೇ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: ಇದುವರೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಸ್ತುತಿ ಮಾಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ವೇಳೆ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನಾ ಕಾರ್ಯಕ್ರಮ ಮೂಡಿಬರುವುದು.
1: ಈಗ ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
2: ಅರಿವು ಮತ್ತು ಹರಿವು ಇವೆರಡೂ ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ, ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡ ಆಗಿರಲಿ, ಹೆಣ್ಣ ಆಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ, ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರರ್ಥ ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು, ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನು ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹ ಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೆ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವ ಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು. ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.
1: ಇದುವರೆಗೆ ಡಾಕ್ಟರ್ ಗಿರಿಜಾಪತಿ ಎನ್ ಎಂ ಅವರಿಂದ ಚಿಂತನ ಕೇಳುತ್ತಿದ್ದೀರಿ.
0: ಆಕಾಶವಾಣಿ ಹಾಸನ, ಈಗ ಭಾವಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ದರಾಬೇಂದ್ರಿಯವರ ರಚನೆ. ಹಳ್ಳದ ದಂಡ್ಯಾಗ ಮೊದಲಿಗೆ ಕಂಡಾಗ ಏನೊಂದು ನಗಿಯಿತ್ತ. ಹಾಡಿದ್ದಾರೆ ರವಿ ಕುಲಕರ್ಣಿ.

ಕೆಎಸ್ ನರಸಿಂಹಸ್ವಾಮಿಯವರ ಭಾವಗೀತೆ. ನವಿಲೂರಿನೊಳಗೆಲ್ಲ ನೀನೇ ಬಲು ಚೆಲುವೆ, ಅದಕ್ಕೆ ನಮ್ಮಿಬ್ಬರಿಗೂ ನಾಳೆಯೇ ಮದುವೆ. ಕೇಳಿ ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ.

0: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
1: ಬೆಳೆ ಸಮೀಕ್ಷೆಯನ್ನ ಪ್ರತಿ ವರ್ಷವೂ ಪ್ರತಿ ಹಂಗಾಮಿನಲ್ಲಿಯೂ ಕೂಡ ಮಾಡಲಾಗುತ್ತೆ. ನಿಗದಿತವಾದಂತಹ ಒಂದು ಹಂಗಾಮಿನಲ್ಲಿ ನಮ್ಮ ಜಮೀನಿನಲ್ಲಿ ಅಥವಾ ಹೊಲಗದ್ದೆಗಳಲ್ಲಿ ಯಾವೆಲ್ಲ ಬೆಳೆಗಳನ್ನು ನಾವು ಬೆಳಿತೀವಿ ಅನ್ನುವಂಥದ್ದನ್ನು ದಾಖಲಾತಿಯನ್ನು ಮಾಡ್ತಕ್ಕಂಥದ್ದೇ ಬೆಳೆ ಸಮೀಕ್ಷೆ ಅನ್ನುವಂಥದ್ದು. 2026-27 ಸಾಲಿನ ಬೆಳೆ ಸಮೀಕ್ಷೆ ಯೋಜನೆಯಡಿ ಮುಂಗಾರು ಹಂಗಾಮಿನಲ್ಲಿ ಬೆಳೆದಂತಹ ತಮ್ಮ ಜಮೀನಿನ ವಿವಿಧ ಬೆಳೆಗಳ ವಿವರವನ್ನು ದಾಖಲಾತಿಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಬೆಳೆ ಸಮೀಕ್ಷೆಯನ್ನು ಬೆಳೆ ಸಾಲ, ಬೆಳೆ ವಿಮೆ, ಬೆಂಬಲ ಬೆಲೆಯಡಿ ಖರೀದಿ, ಬೆಳೆ ಪರಿಹಾರ ಮತ್ತು ವಿವಿಧ ಇಲಾಖೆಗಳ ಸೇವಾ ಸೌಲಭ್ಯಗಳನ್ನು ಪಡೆದುಕೊಳ್ಳಿಕ್ಕೆ ಹಾಗೂ ಪಹಣಿಯಲ್ಲಿ ಬೆಳೆಯ ವಿವರವನ್ನು ದಾಖಲಾತಿಯನ್ನು ಮಾಡುವ ಸಲುವಾಗಿ ಉಪಯೋಗವನ್ನು ಮಾಡಿಕೊಳ್ಳಲಾಗುತ್ತೆ. ಆದ ಕಾರಣ ಸ್ವತಃ ಕೃಷಿಕರೇ ತಮ್ಮ ಮೊಬೈಲ್ಗಳಲ್ಲಿ ಬೆಳೆ ಸಮೀಕ್ಷೆಗಾಗಿ ನಿಗದಿ ಮಾಡಿರತಕ್ಕಂತಹ ಆ್ಯಪನ್ನು ಡೌನ್ಲೋಡನ್ನು ಮಾಡಿಕೊಂಡು ಈ ಮೂಲಕ ಸಕಾಲಿಕವಾಗಿ ಬೆಳೆಗಳ ವಿವರಗಳನ್ನು ತಂತ್ರಾಂಶದಲ್ಲಿ ದಾಖಲಾತಿಯನ್ನು ಮಾಡುವುದರಿಂದ ಅನೇಕ ನ್ಯೂನ್ಯತೆಗಳನ್ನು ಕಡಿಮೆ ಮಾಡಬಹುದಾಗಿದೆ. ಹಾಗೂ ಸರ್ಕಾರದಿಂದ ಕೃಷಿಕರಿಗೆ ಇರುವಂತಹ ಅನೇಕ ಸೌಲಭ್ಯಗಳನ್ನು ಪಡೆದುಕೊಳ್ಳಿಕ್ಕೂ ಕೂಡ ಇದು ಅನುಕೂಲವನ್ನು ಮಾಡಿಕೊಡುತ್ತೆ. ಇದಕ್ಕಾಗಿ ಇರುವಂತಹ ಆಪನ್ನು ಫ್ರೂಟ್ಸ್ ತಂತ್ರಾಂಶದೊಂದಿಗೆ ಸಂಯೋಜನೆಯನ್ನು ಮಾಡಿ ಅತ್ಯಂತ ಸರಳೀಕರಣವನ್ನು ಮಾಡಲಾಗಿದೆ. ಒಂದು ಸಾರಿ ಆಪನ್ನು ಡೌನ್ಲೋಡ್ ಮಾಡಿಕೊಂಡು ಆಕ್ಟಿವ್ ಮಾಡಿಕೊಂಡ್ರೆ ಪ್ರತಿ ಋತುವಿನಲ್ಲಿಯೂ ಕೂಡ ಅಪ್ಡೇಟನ್ನು ಮಾಡಿಕೊಂಡು ಬಳಕೆಯನ್ನು ಮಾಡಬಹುದು. ಆದ ಕಾರಣ ರೈತ ಬಾಂಧವರು ಬೆಳೆ ಸಮೀಕ್ಷೆ ಮೊಬೈಲ್ ಆಪನ್ನು ಬಳಸಿ ತಾವು ಬೆಳೆದಿರತಕ್ಕಂತಹ ಮುಂಗಾರು ಹಂಗಾಮಿನ ಬೆಳೆಗಳ ಬೆಳೆ ಸಮೀಕ್ಷೆಯನ್ನು ಸ್ವತಃ ತಾವೇ ಮಾಡಿ ಬೆಳೆಗಳ ವಿವರಗಳನ್ನು ದಾಖಲಾತಿಯನ್ನು ಮಾಡಿಕೊಳ್ಳಬಹುದು. ಮೊಬೈಲ್ ಆಪ್ ಬಳಸಲಿಕ್ಕೆ ಗ್ರಾಮದಲ್ಲಿ ನೇಮಕವಾಗಿರತಕ್ಕಂತಹ ಖಾಸಗಿ ನಿವಾಸಿಗಳ ಸಹಾಯವನ್ನು ಕೂಡ ಪಡೆದುಕೊಳ್ಳಬಹುದು. ಪ್ಲೇಸ್ಟೋರ್ ಅಥವಾ ಕ್ಯೂಆರ್ ಕೋಡನ್ನು ಬಳಸಿ ರೈತರ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ 2026-27 ಆ್ಯಪನ್ನು ಡೌನ್ಲೋಡನ್ನು ಮಾಡಿಕೊಳ್ಳಬೇಕು. ಈ KYC ಮೂಲಕ ಆಧಾರ್ ದೃಢೀಕರಿಸಲಿಕ್ಕೆ ಆಧಾರ್ ಸಂಖ್ಯೆಯನ್ನು ನಮೂದನ್ನು ಮಾಡಿ ಆಧಾರ್ ಸಂಖ್ಯೆಗೆ ಜೋಡಣೆಯಾದ ಮೊಬೈಲ್ ಸಂಖ್ಯೆಗೆ ಬರತಕ್ಕಂತಹ OTPಯನ್ನು ದಾಖಲಾತಿಯನ್ನು ಮಾಡಬೇಕು. ಮೊಬೈಲ್ ಸಂಖ್ಯೆಯನ್ನು ಕೂಡ ನಮೂದನ್ನು ಮಾಡಿ ಆ್ಯಪನ್ನು ಸಕ್ರಿಯಗೊಳಿಸಬಹುದು. ನಮೂದಿಸಿದಂತಹ ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ. OTPಯನ್ನು ದಾಖಲಿಸಿ ಬೆಳೆ ಸಮೀಕ್ಷೆಯನ್ನು ಮಾಡಬಹುದು. ಮೊಬೈಲ್ ಆಪ್ ಫ್ರೂಟ್ಸ್ ತಂತ್ರಾಂಶಕ್ಕೆ ಸಂಪರ್ಕಗೊಂಡಿದ್ದ ರೈತರ ಗುರುತಿನ ಸಂಖ್ಯೆ, FIDಯಲ್ಲಿ ಸೇರ್ಪಡೆಯಾದ ಎಲ್ಲ ಪಹಣಿ ವಿವರ, ಪಾಲಿಗಾನ್ ಹಾಗೂ GIS ಮ್ಯಾಪನ್ನು ಸ್ವಯಂಚಾಲಿತವಾಗಿ ಡೌನ್ಲೋಡ್

0: ಎಲ್ಲ ಸರ್ವೆ ನಂಬರ್ಗಳ ವಿವರವೂ ಕೂಡ ಕಾಣಿಸುತ್ತೆ. ಬೆಳೆ ಸಮೀಕ್ಷೆ ಪ್ರಾರಂಭಿಸಲು ಸರ್ವೆ ನಂಬರ್ಗಳನ್ನು ಆಯ್ಕೆ ಮಾಡಿ ಸದರಿ ಸರ್ವೆ ನಂಬರ್ನಡಿ ರೇಖೆಯೊಳಗೆ ನಿಂತು ವಿವರಗಳನ್ನು ದಾಖಲಿಸಿ ತಾವು ಬೆಳೆದ ಬೆಳೆಯ ವಿಸ್ತೀರ್ಣದ ಜೊತೆಗೆ ಪ್ರತಿ ಬೆಳೆಯ ಎರಡು ಫೋಟೋಗಳನ್ನು ತೆಗೆದು ಮಾಹಿತಿಯನ್ನು ನೀಡಬೇಕು. ಹೀಗೆ ಮಾಡುವ ಮೂಲಕ ಬೆಳೆ ಸಮೀಕ್ಷೆಯನ್ನು ಮಾಡಿ ಸರ್ಕಾರದ ಅನುಕೂಲಗಳನ್ನು ನಮ್ಮ ಕೃಷಿಕರು ಪಡೆದುಕೊಳ್ಳಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

ಕೇಳುಗರೆ, ಇಂದು ಸಂಜೆ 6:50ಕ್ಕೆ ಪ್ರಸಾರವಾಗುವ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಳೆ ಕೊರತೆಯ ಸಂದರ್ಭದಲ್ಲಿ ಕಾಫಿ ತೋಟಗಳ ನಿರ್ವಹಣೆಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಕಾನಹಳ್ಳಿಯ ಪ್ರಗತಿಪರ ಬೆಳೆಗಾರರಾದ ಯುಎಂ ತೀರ್ಥಮಲ್ಲೇಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್.

ಈಗ ಒಂದು ಭಾವಗೀತೆ. ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಕೇಳಿ, ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆ.

0: ಕೇವಲ 22,000 ರೂಪಾಯಿಗೆ. ಹೈಟೆಕ್ ಫರ್ನಿಚರ್, ಬೇಲೂರು ರೋಡ್, ಹಾಸನ.
1: ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258, ಎಸ್ಟಿಡಿ ಕ್ರಮಾಂಕ 081-72. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ. ಕರೆ ಮಾಡಿ ಮಾತನಾಡಿ.

0: ಕೇಳುಗರೇ, ಬೆಳಿಗ್ಗೆ 10 ಗಂಟೆಗೆ ಬಾಲನಂದನ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452558. ಈಗ ವೇಳೆ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ವಾಣಿಜ್ಯ
3: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
4: ಮನುಷ್ಯ ಕುಲದ ಅನ್ನದ ಬಟ್ಟಲು.
5: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
4: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
2: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
3: ನಮ್ಮ ಆಹಾರದ ಒಂದಂಶ,
2: ನಮ್ಮ ಸಮಯದ ಒಂದಂಶ,
3: ನಮ್ಮ ಆದಾಯದ ಒಂದಂಶ,
2: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
3: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳ ಪ್ರಕೃತಿ ವಿಕೋಪ ನಿರ್ವಹಣೆ ವರದಿ ಶೀಘ್ರ ಸಲ್ಲಿಕೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿಂದ ವಿಜಯಪುರ ಜಿಲ್ಲೆ ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆ ನವೀಕರಣ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ವೆಚ್ಚ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನೆ ನಡೆಸಲಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಗಳ ಬರ ಮತ್ತು ನೆರೆ ನಿರ್ವಹಣೆ ತಾತ್ಕಾಲಿಕ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಕಾರ್ಯ ಪರಿಶೀಲಿಸಿ ಮಾತನಾಡಿದರು. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಮಟ್ಟ ಕುಸಿದಿದೆ. ಹಿತಮಿತವಾಗಿ ನೀರನ್ನು ಬಳಸಬೇಕಿದೆ. ಮುಂಬರುವ 2 ತಿಂಗಳಿಗೆ ಸಾಕಾಗುವಷ್ಟು ಡೆಡ್ ಸ್ಟೋರೇಜ್ ಇದೆ ಎಂದರು. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ ಹಾಗೂ ಬೆಳೆಹಾನಿ ಪರಿಹಾರಕ್ಕಾಗಿ 10,000 ಕೋಟಿ ರೂಪಾಯಿ ಮೀಸಲಿಡುವಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ವಿಶೇಷ ಕಾರ್ಯಪಡೆ ರಚನೆ, ಜಾನುವಾರು ರಕ್ಷಣೆಗೆ ಗೋಶಾಲೆ ಸ್ಥಾಪಿಸಬೇಕು ಎಂದರು. ಮಳೆಯ ಅಭಾವದ ಕುರಿತು ಚರ್ಚಿಸಲು ವಿಧಾನಮಂಡಲ ಅಧಿವೇಶನ ಕರೆಯುವಂತೆ ಅವರು ಒತ್ತಾಯಿಸಿದರು. ಕೃಷಿ ವಿದ್ಯುತ್ ಸಹಾಯಧನ 22,000 ಕೋಟಿ ರೂಪಾಯಿ ವರ್ಷವೊಂದಕ್ಕೆ ರಾಜ್ಯ ಸರ್ಕಾರ ನೀಡುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಇಂಧನ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದರು. ಫೀಡರ್ ಸೋಲಾರೈಸೇಷನ್, ಇಂಧನ ದಕ್ಷ ಪಂಪ್ಸೆಟ್ಗಳ ಬಳಕೆ ಹಾಗೂ ವಿದ್ಯುತ್ ಬೇಡಿಕೆ ನಿರ್ವಹಣೆ ಕಾರ್ಯಕ್ರಮಗಳನ್ನು ವೇಗಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚಿಸಿದರು. 2035ಕ್ಕೆ ಗರಿಷ್ಠ ವಿದ್ಯುತ್ ಬೇಡಿಕೆ 38 ಗಿಗಾವ್ಯಾಟ್ ತಲುಪುವ ನಿರೀಕ್ಷೆ ಇದೆ. ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಯೋಜನೆ ಹಾಗೂ ಹಣಕಾಸು ನಕ್ಷೆ ರೂಪಿಸುವಂತೆ ಆದೇಶಿಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ಅಭಿವೃದ್ಧಿಗಾಗಿ ಬಳಸಿಕೊಂಡಿದೆ ಎಂದು ಮಂಡಳಿ ಕಾರ್ಯದರ್ಶಿ ನಲಿನ್ ಅತುಲ್ ತಿಳಿಸಿದ್ದಾರೆ. ಕಲಬುರಗಿಯ ನಾಗನಹಳ್ಳಿಯಲ್ಲಿ ಅಭಿಯಂತರಿಗಾಗಿ 2 ದಿನಗಳ ತಾಂತ್ರಿಕ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೈಗಾರಿಕಾ ನೀತಿ ಅನುಮೋದಿತವಾಗಿದೆ. ಕಳೆದ 3 ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕದ ಮೂಲಸೌಕರ್ಯ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದರು. ರಾಜ್ಯದ ನಗರ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ಚುನಾವಣೆಯನ್ನು ಆಗಸ್ಟ್ ತಿಂಗಳ ಒಳಗೆ ನಡೆಸುವಂತೆ ಸರ್ವೋಚ್ಚ ನ್ಯಾಯಾಲಯ ಆದೇಶಿಸಿದೆ. ಸರ್ಕಾರ ಆದೇಶವನ್ನು ಪಾಲಿಸಲಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ದಾವಣಗೆರೆಯಲ್ಲಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕು ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆಯ ನೂತನ ಕಟ್ಟಡವನ್ನು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿನ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ 3,25,00,000 ರೂಪಾಯಿ ವೆಚ್ಚದಲ್ಲಿ ಆಧುನೀಕರಿಸಲಾಗಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ನಾವೀನ್ಯತೆ ಹಾಗೂ ಚಟುವಟಿಕೆ ಆಧಾರಿತ ಕಲಿಕೆ ಪ್ರೋತ್ಸಾಹಿಸುವ ಸ್ಟೇಮ್ ಲ್ಯಾಬ್, ನಲಿಕಲಿ ಕೊಠಡಿಗಳನ್ನು ವಿಶೇಷವಾಗಿ ರೂಪಿಸಲಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. 10ನೇ ಮೈಸೂರು ಸಾಹಿತ್ಯ ಸಂಭ್ರಮ ಇಂದಿನಿಂದ 2 ದಿನಗಳ ಕಾಲ ನಡೆಯಲಿದೆ. ಮೈಸೂರು ಲಿಟರರಿ ಫೋರಂ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮೈಸೂರು ಬುಕ್ ಕ್ಲಬ್ಸ್ ಚಾರಿಟೇಬಲ್ ಟ್ರಸ್ಟ್ ಮೈಸೂರು ಸಾಹಿತ್ಯ ಸಂಭ್ರಮವನ್ನು ಆಯೋಜಿಸಿದ್ದು, ಇಂದು ಬೆಳಗ್ಗೆ 10 ಗಂಟೆಗೆ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಉದ್ಘಾಟಿಸಲಿದ್ದಾರೆ. ಮೈಸೂರು ಸಾಹಿತ್ಯ ಸಂಭ್ರಮದ ನಿರ್ದೇಶಕಿ ಶುಭಾ ಸಂಜಯ್ ಅರಸ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಾವು ಮೈಸೂರಿನಲ್ಲಿ ಇಂದು ಶನಿವಾರ ಮತ್ತು ನಾಳೆ ಭಾನುವಾರ ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟ್ರೇಚರ್ ಫೆಸ್ಟಿವಲ್ ನ ನಡೆಸ್ತಾ ಇದ್ದೀವಿ. ಭಾನುವಾರ ಸಾಯಂಕಾಲ 6:30 ತನಕ ಸತತವಾಗಿ ನಡೆಯೋ ಈ ಕಾರ್ಯಕ್ರಮಗಳಲ್ಲಿ ಹಲವಾರು ಗೋಷ್ಠಿಗಳು ಪ್ಯಾನೆಲ್ ಡಿಸ್ಕಷನ್ಗಳು ನಡೀತಾ ಇರುತ್ತೆ. ದಶಕದ ಸಂಭ್ರಮಕ್ಕೆ ಬರಹದ ಬಾಗಿನ ಅಂತ ನಮ್ಮದೇ ಆದ ಒಂದು ವೈವಿಧ್ಯಮಯವಾದ ಪುಸ್ತಕದ ಬಿಡುಗಡೆ ಜೊತೆಗೆ ಹಲವಾರು ಪುಸ್ತಕಗಳ ಬಿಡುಗಡೆಯನ್ನ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನಡೆಸಿಕೊಡ್ತಾರೆ. ಜೊತೆಗೆ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ನಮ್ಮ ಜೊತೆ ಇರ್ತಾರೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಸುಸ್ಥಿರ ಅಭಿವೃದ್ಧಿಗೆ ಸಹಕಾರಿ ಕ್ಷೇತ್ರದ ಕೊಡುಗೆ ಸ್ಮರಿಸುವ ಹಾಗೂ ಸಹಕಾರಿ ಚಳವಳಿ ಬಲಪಡಿಸಲು ವಿಶ್ವಸಂಸ್ಥೆ ಈ ದಿನಾಚರಣೆ ಘೋಷಿಸಿದೆ. ಸಹಕಾರ ಸಂಘಗಳ ನಿವೃತ್ತ ಅಪರ ನಿಬಂಧಕಿ ಡಾ ಹನುಮಾಕ್ಷಿ ಗೋಗಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಜುಲೈ 1ನೇ ಶನಿವಾರ ವಿಶ್ವಾದ್ಯಂತ ಸಹಕಾರ ಕ್ಷೇತ್ರದ ಸಾಧನೆಗಳನ್ನು ಸ್ಮರಿಸಲಾಗುತ್ತದೆ. ಈ ವರ್ಷ ಕೋಆಪರೇಟಿವ್ಸ್ ಫಾರ್ ಎ ಪೀಸ್ಫುಲ್ ವರ್ಲ್ಡ್ ಎಂಬ ಘೋಷವಾಕ್ಯದಡಿ ಸಹಕಾರ ಕ್ಷೇತ್ರ ಸಾಮಾಜಿಕ ಸಾಮರಸ್ಯ, ಆರ್ಥಿಕ ಸಹಭಾಗಿತ್ವ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳ ಅನುಸರಣೆಯ ಸೇತುವೆಯಾಗಿ ಪ್ರಸಕ್ತ ಇಸ್ರೇಲ್ ಅಮೆರಿಕ ಇರಾಕ್ ಯುದ್ಧದಿಂದಾಗಿ ಉದ್ಭವಿಸಿದ ಸಾಮಾಜಿಕ ವಿಪ್ಲವ ಮತ್ತು ಆರ್ಥಿಕ ಹಿನ್ನಡೆಯನ್ನು ಸಮತೂಗಿಸುವ ಆಶಾಕಿರಣವಾಗಲಿ. ಈ ಹಿಂದೆಯೂ ಜಾಗತಿಕ ಆರ್ಥಿಕ ಹಿನ್ನಡೆಯ ಸಂದರ್ಭದಲ್ಲಿ ಸಹಕಾರ ಸಂಘಗಳು ತಮ್ಮ ಆರ್ಥಿಕ ಸಬಲತೆ ಮತ್ತು ಸದೃಢತೆಯನ್ನು ಕಾಯ್ದುಕೊಂಡು ಸದಸ್ಯರ ಸರ್ವಾಂಗೀಣ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದನ್ನ ಸ್ಮರಿಸಲೇಬೇಕು. ದೀನರು, ದುರ್ಬಲರು ಮತ್ತು ಮಹಿಳೆಯರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಅದು ಯಶಸ್ಸನ್ನ ಕಾಣಲೇಬೇಕಿದೆ.
0: ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸರಾಸರಿ 25 ಹೊಸ HIV ಸೋಂಕಿತರು ಪ್ರತಿ ತಿಂಗಳು ಪತ್ತೆಯಾಗುತ್ತಿದ್ದಾರೆ. ವಿಶೇಷ ಜನಜಾಗೃತಿ ಜಾಥಾ ಹಾಗೂ ಅರಿವು ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಸಿಒ ಸುಧಾ ತಿಳಿಸಿದ್ದಾರೆ. ಕ್ಷಯರೋಗ ನಿಯಂತ್ರಣ ಕೇಂದ್ರದಲ್ಲಿ HIV ಹಾಗೂ ಏಡ್ಸ್ ನಿಯಂತ್ರಣ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದರು. ಕೆಎಸ್ಆಪ್ಸ್ ಉಪನಿರ್ದೇಶಕಿ ಡಾ ಗೀತಾ ಮಕ್ಕಣ್ಣವರ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, 2030 ವೇಳೆಗೆ HIV ಮುಕ್ತ ಸಮಾಜ ನಿರ್ಮಾಣಕ್ಕೆ ಜನಸಹಕಾರ ಅಗತ್ಯ ಎಂದರು. ಇಂದು ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ. ಜುಲೈ 4, 1902 ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿ ಅವರು ತಮ್ಮ 39ನೇ ವಯಸ್ಸಿನಲ್ಲಿ ನಿಧನರಾದರು. 1893 ಚಿಕಾಗೋದಲ್ಲಿ ನಡೆದ ಧರ್ಮ ಸಂಸತ್ತಿನಲ್ಲಿ ಅವರು ಮಾಡಿದ ಐತಿಹಾಸಿಕ ಭಾಷಣ ಆಧ್ಯಾತ್ಮ, ಯುವಜನ ಸಬಲೀಕರಣ ಹಾಗೂ ರಾಷ್ಟೀಯ ಮೌಲ್ಯಗಳ ಮೂಲಕ ಅವರ ವ್ಯಕ್ತಿತ್ವವನ್ನು ಸ್ಮರಣೀಯವಾಗಿಸಿವೆ. ಭಾರತದ ಹೆಮ್ಮೆಯ ತ್ರಿವರ್ಣ ಧ್ವಜ ವಿನ್ಯಾಸಕ ಹಾಗೂ ಸ್ವಾತಂತ್ರ್ಯ ಸೇನಾನಿ ಪಿಂಗಳಿ ವೆಂಕಯ್ಯ ಅವರ ಪುಣ್ಯತಿಥಿ ಇಂದು. 1963 ಜುಲೈ 4 ಅವರು ನಿಧನರಾದರು. ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ದಾಸುಮನ ಅರ್ಪಿಸಲಾಗುತ್ತಿದೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆಯ ತರಬೇತಿ ಕಾರ್ಯಾಗಾರಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಚಾಲನೆ ನೀಡಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕಳೆದ 2002 7 ಬಾರಿ ನಡೆದಿದೆ. 5 ವರ್ಷಗಳಿಗೊಮ್ಮೆ ನಡೆಯಬೇಕಾದ SIR ಪ್ರಕ್ರಿಯೆ ಈಗ ದೇಶಾದ್ಯಂತ ಆಯೋಜನೆಯಾಗಿದೆ ಎಂದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕಾನೂನುಬದ್ದ ಹಾಗೂ ಸಂವಿಧಾನಬದ್ದ ಪ್ರಕ್ರಿಯೆಯಾಗಿದ್ದು ಜನ ಸಹಕರಿಸುವಂತೆ ಕೋರಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾವೇರಿ ಜಿಲ್ಲೆಯ 8 ತಾಲೂಕುಗಳಲ್ಲಿ 7ನೇ ತಾರೀಖಿನಿಂದ 6 ಶಾಸಕರು ಜೊತೆಗೂಡಿ ವೈಯಕ್ತಿಕ ಖರ್ಚಿನಲ್ಲಿ ಮೋಡ ಬಿತ್ತನೆ ಕೈಗೊಳ್ಳಲಿದ್ದಾರೆ ಎಂದು ರಾಣಿಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಜನಜಾಗೃತಿ ಸೈಕಲ್ ಜಾಥಾಕ್ಕೆ ಬಾಗಲಕೋಟೆಯಲ್ಲಿ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳ ಪ್ರಕೃತಿ ವಿಕೋಪ ನಿರ್ವಹಣೆ ವರದಿ ಶೀಘ್ರ ಸಲ್ಲಿಕೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿಂದ ವಿಜಯಪುರ ಜಿಲ್ಲೆ ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆ ನವೀಕರಣ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ವೆಚ್ಚ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ನೀವು ಟ್ಯೂನ್ ಮಾಡಿರುವುದು 102.2 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಹಾಸನ ಕೇಂದ್ರ. ಈಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಆನಂದ ಕಂದ ಅವರ ರಚನೆ, ಹಾಡಿದ್ದಾರೆ ಯಶವಂತ್ ಹಳಿಬಂಡಿ.

ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಭಾವಗೀತೆ. ನಗೆದೀಪ ಕಣ್ಣಲಿರಿಸು ಗೆಳೆಯ, ನೀ ನಗೆದೀಪ ಕಣ್ಣಲಿರಿಸು. ಹಾಡಿದ್ದಾರೆ ಪ್ರೇಮಲತಾ ದಿವಾಕರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕುವೆಂಪು ಅವರ ಕವಿತೆ ಬಾ ಶ್ರೀ ಗುರುದೇವನೇ ಬಾ, ಹಾಡಿದ್ದಾರೆ ಆರ್ ಶ್ರುತಿ ಮತ್ತು ಸಂಗೀತ ಬಾಲಚಂದ್ರ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದ್ರಿ. ಕೇಳುಗರೆ, ಮತ್ತಷ್ಟು ಭಾವಗೀತೆಗಳನ್ನು ಇಂದು ಮಧ್ಯಾಹ್ನ 1:20 ಹಾಗೂ ಸಂಜೆ 6:15 ಕೇಳಲಿದ್ದೀರಿ. ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 7:30.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ಕಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ.

0: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
1: ಹೈಟೆಕ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್, ಕಾಟ್ ಖರೀದಿಸಿ ಟೈಕೂನ್ ಮ್ಯಾಟ್ರೆಸ್ ಫ್ರೀ ಆಗಿ ಪಡೆಯಿರಿ. ಹೈಟೆಕ್ ಫರ್ನಿಚರ್ ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು, ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258, ಎಸ್ಟಿಡಿ ಕ್ರಮಾಂಕ 0817. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು, ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ. ಕರೆ ಮಾಡಿ ಮಾತನಾಡಿ.

0: ಕೇಳುವರೆ ಬೆಳಿಗ್ಗೆ 8:30 ಜನಪದ ಜಗತ್ತು. ಈ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ದೊಮ್ಮೇನಹಳ್ಳಿಯ ಡಿಸಿ ಶಿವಣ್ಣ ಮತ್ತು ತಂಡದವರಿಂದ ಚಿಟ್ಟಿ ಮೇಳವನ್ನು ಕೇಳಲಿದ್ದೀರಿ. 9:00 ರಂಗ್ ಬಿರಂಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಬಾಲನಂದನ ರಸಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258 ಎಸ್ಟಿಡಿ ಕೋಡ್ 08172. 11:00 ಫುಲ್ವಾರಿ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಡಿ ವಾಡಿಕ್ಕರ್ ಅವರ ಗಾಯನ ಮೂಡಿಬರುವುದು. ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಆರೋಗ್ಯ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾ ಮೋಹನ್ ಅಪ್ಪಾಜಿಯವರೊಂದಿಗೆ ಸಂದರ್ಶನ. ನಂತರ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಎಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.
1: ಇನ್ನು ಮುಂದೆ 7:34 ಜಾಹೀರಾತು, ನಂತರ 7:35 ವಾರ್ತೆಗಳನ್ನು ಕೇಳುವಿರಿ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಯೋಜನೆಗಳಿಗೆ ಚಾಲನೆ. ಹರ್ಮುಜ್ ಜಲಸಂಧಿ ಮಾರ್ಗ ನಿರ್ಬಂಧವಿದ್ದಾಗಲೂ ಭಾರತ ಇಂಧನ ಕೊರತೆ ಎದುರಿಸಿಲ್ಲ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಯಾತ್ರೆಯ ಮೊದಲ ದಿನ ಅಮರನಾಥ ದೇಗುಲದಲ್ಲಿ 12,000 ಹೆಚ್ಚು ಭಕ್ತರಿಂದ ಪ್ರಾರ್ಥನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. 4-2 ಅಂತರದಿಂದ ಆಸ್ಟ್ರೇಲಿಯಾ ಮಣಿಸಿದ ಈಜಿಪ್ಟ್ಗೆ ಐತಿಹಾಸಿಕ ನಾಕೌಟ್ ಹಂತದ ಗೆಲುವು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನದ ಪ್ರವಾಸದ ವೇಳೆ ಅವರು ಜೋಧ್ಪುರ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ. 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಯು ವಾರ್ಷಿಕ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಜೋಧ್ಪುರದಲ್ಲಿ ಪರಿಷ್ಕೃತ ಉಡಾನ್ ಯೋಜನೆಗೆ ಅವರು ಚಾಲನೆ ನೀಡಲಿದ್ದಾರೆ. ಬಾಲೋತ್ರದಲ್ಲಿ ಸುಮಾರು 1.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪ್ರಧಾನಿಯವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಯೋಜನೆಗಳು ಪೆಟ್ರೋಕೆಮಿಕಲ್ಸ್, ನಗರ ಸಾರಿಗೆ, ರೈಲ್ವೆ, ರಸ್ತೆ, ನವೀಕರಿಸಬಹುದಾದಂತಹ ಇಂಧನ ಮತ್ತು ವಿದ್ಯುತ್ ಪ್ರಸರಣ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿವೆ. ಬಾಲೋತ್ರದ ಪಚ್ಚಾದ್ರಾದಲ್ಲಿ ದೇಶದ ಮೊದಲ ಗ್ರೀನ್ಫೀಲ್ಡ್ ಸಮಗ್ರ ತೈಲ ಸಂಸ್ಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ಅವರು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಜೈಪುರ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ರಾಜಸ್ಥಾನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿರುವ ಸುಮಾರು 54,000 ಯುವಕರಿಗೆ ನೇಮಕಾತಿ ಪತ್ರಗಳನ್ನು ಪ್ರಧಾನಿಯವರು ವಿತರಣೆ ಮಾಡಲಿದ್ದಾರೆ. ಗುಜರಾತ್ಗೆ ಇಂದು ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಸಾನನ್ನಲ್ಲಿ 7,500 ಕೋಟಿ ರೂಪಾಯಿಯ ಒಟ್ಟು ಹೂಡಿಕೆಯಲ್ಲಿ ಅಭಿವೃದ್ದಿಗೊಂಡಿರುವಂತಹ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇರಾನ್ ಅಮೆರಿಕ ನಡುವಿನ ಸಂಘರ್ಷದ ವೇಳೆ ಹರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಸರಕು ಸಾಗಣೆ ಸ್ಥಗಿತಗೊಂಡಿದ್ದರೂ ದೇಶದಲ್ಲಿ ಇಂಧನ ಕೊರತೆಯಾಗದಂತೆ ಭಾರತ ಪರಿಸ್ಥಿತಿಯನ್ನು ಎದುರಿಸಿತು ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಭಾರತ ತನ್ನ ಇಂಧನ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲು ಹೆಚ್ಚುವರಿ ಸಾಮರ್ಥ್ಯಗಳನ್ನು ನಿರ್ಮಿಸುತ್ತದೆ, ಜಗತ್ತು ಇಂಧನ ಬಿಕ್ಕಟ್ಟು ಎದುರಿಸುತ್ತಿದ್ದರೂ ಪೂರೈಕೆ ಸರಪಳಿಗಳನ್ನು ಅಡ್ಡಿಪಡಿಸಿದರೂ ಸಹ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಇಂಧನ ಗ್ರಾಹಕರನ್ನು ಯಾವುದೇ ನಕಾರಾತ್ಮಕ ಪರಿಣಾಮಗಳಿಂದ ರಕ್ಷಿಸಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಕಚ್ಚಾ ತೈಲದ 85%ಕ್ಕಿಂತ ಹೆಚ್ಚು ಆಮದು ಮಾಡಿಕೊಳ್ಳುತ್ತಿತ್ತು. 24 ಸಂಸ್ಕರಣಾಗಾರಗಳು, 47,000 ಕಿಲೋಮೀಟರ್ಗಳಿಗೂ ಹೆಚ್ಚು ತೈಲ ಮತ್ತು ಅನಿಲ ಪೈಪ್ಲೈನ್ಗಳು ಮತ್ತು ಪ್ರತಿದಿನ ಸುಮಾರು 8 ಕೋಟಿ ಜನರಿಗೆ ಸೇವೆ ಸಲ್ಲಿಸುವ 1 ಲಕ್ಷಕ್ಕೂ ಹೆಚ್ಚು ಪೆಟ್ರೋಲ್ ಪಂಪ್ಗಳನ್ನು ಹೊಂದಿರುವ ದೇಶವಾಗಿ ಪರಿವರ್ತನೆಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ಯುದ್ದದ ಸಮಯದಲ್ಲಿ ಯಾವುದೇ ಹಡಗು ಹರ್ಮುಜ್ನಿಂದ ಹೊರಗೆ ಹೋಗದಿದ್ದಾಗ 12ಕ್ಕೂ ಹೆಚ್ಚು ಭಾರತೀಯ ಎಲ್ಪಿಜಿ ಹಡಗುಗಳನ್ನು ಯಾವುದೇ ಸುಂಕವನ್ನು ಪಾವತಿಸದೆ ಹರ್ಮುಜ್ನಿಂದ ಸದ್ದಿಲ್ಲದೆ ಸ್ಥಳಾಂತರಿಸಲಾಯಿತು ಎಂದು ಸಚಿವರು ಹೇಳಿದ್ದಾರೆ. ಕಾಶ್ಮೀರ ಕಣಿವೆಯಲ್ಲಿ ಅಮರನಾಥ ಯಾತ್ರೆಯ ಮೊದಲ ದಿನದಂದು ಒಟ್ಟು 12,168 ಭಕ್ತರು ಬಿಗಿ ಭದ್ರತೆ ನಡುವೆ ಪವಿತ್ರ ಅಮರನಾಥ ಗುಹಾಂತರ ದೇಗುಲಕ್ಕೆ ಭೇಟಿ ನೀಡಿದರು. ಸುರಕ್ಷತೆಯ ಹಿತದೃಷ್ಟಿಯಿಂದ ಯಾತ್ರಿಕರು ತಮ್ಮ ನೋಂದಾಯಿತ ದಿನಾಂಕಗಳನ್ನು ಮಾತ್ರ ಪ್ರಯಾಣಿಸಬೇಕೆಂದು ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ಈ ನಡುವೆ ಯಾತ್ರಿಕರ ಎರಡನೇ ಗುಂಪು ಬಾಲ್ಟನ್ ಮತ್ತು ನುನ್ವಾನ್ ಮೂಲ ಶಿಬಿರಗಳನ್ನು ತಲುಪಿದ್ದು ಇಂದು ಬೆಳಗಿನ ಜಾವ ಪವಿತ್ರ ಗುಹೆಯ ಕಡೆಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ. ಕಾನೂನು ವ್ಯವಹಾರಗಳ ಇಲಾಖೆ ಮತ್ತು ಕಾನೂನು ಹಾಗೂ ನ್ಯಾಯ ಸಚಿವಾಲಯದ ಶಾಸಕಾಂಗ ಇಲಾಖೆ ಜಂಟಿಯಾಗಿ ರಾಜಸ್ಥಾನದ ಮೌಂಟ್ ಅಬೂವ್ನಲ್ಲಿ ಇಂದಿನಿಂದ ಸುಧಾರಣಾ ಉತ್ಸವ ಮತ್ತು ಚಿಂತನಾ ಶಿಬಿರ 2026ರನ್ನು ಆಯೋಜನೆ ಮಾಡಿದೆ. ಸಚಿವಾಲಯದ ಪ್ರಮುಖ ಸಾಧನೆಗಳನ್ನು ಪರಿಶೀಲಿಸಲು, ಪ್ರಮುಖ ಕಾನೂನು ಮತ್ತು ಸಾಂಸ್ಥಿಕ ಸುಧಾರಣೆಗಳನ್ನು ಮನಗಾಣಿಸಲು ಮತ್ತು ವಿಕಸಿತ ಭಾರತ ಆಟ್ 2047ನ ದೂರದೃಷ್ಟಿಗೆ ಅನುಗುಣವಾಗಿ ಆಧುನಿಕ, ದಕ್ಷ ಮತ್ತು ನಾಗರಿಕ ಕೇಂದ್ರಿತ ಕಾನೂನು ವ್ಯವಸ್ಥೆಯನ್ನು ನಿರ್ಮಿಸುವ ಭವಿಷ್ಯದ ಮಾರ್ಗಸೂಚಿಯನ್ನು ಚರ್ಚಿಸಲು 2 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾನೂನು ಮತ್ತು ನ್ಯಾಯ ಸಚಿವರಾದಂತಹ ಅರ್ಜುನ್ ರಾಮ್ ಮೇಘವಾಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮ ಕಾನೂನು ಆಡಳಿತ, ಪರ್ಯಾಯ ವಿವಾದ ಪರಿಹಾರ, ಶಾಸಕಾಂಗ ಸುಧಾರಣೆಗಳು, ಕೃತಕ ಬುದ್ದಿಮತ್ತೆ, ತಂತ್ರಜ್ಞಾನ ಸಕ್ರಿಯಗೊಳಿಸಿದ ಆಡಳಿತ, ಸಾಮರ್ಥ್ಯ ವೃದ್ಧಿ ಮತ್ತು ಆಡಳಿತಾತ್ಮಕ ಶ್ರೇಷ್ಠತೆಯ ಕುರಿತು ವಿಷಯಾಧಾರಿತ ಪ್ರಸ್ತುತಿಗಳನ್ನು ಒಳಗೊಂಡಿರುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಐಟಿ ಕಂಪನಿಯೊಂದರ ಶಿಶು ವಿಹಾರದಲ್ಲಿ ದಾದಿಯರು ಚಿಕ್ಕ ಮಕ್ಕಳನ್ನು ಅಮಾನವಾಗಿ ನಡೆಸಿಕೊಂಡ ಘಟನೆಗೆ ವರದಿಗೆ ಸಂಬಂಧಪಟ್ಟಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ನೋಟಿಸ್ ಜಾರಿ ಮಾಡಿದೆ. ಮಾಧ್ಯಮ ವರದಿಯನ್ನು ಸ್ವಯಂ ಪ್ರೇರಿತವಾಗಿ ಪರಿಗಣಿಸಿ 2 ವಾರಗಳಲ್ಲಿ ಈ ವಿಷಯದ ಬಗ್ಗೆ ವಿವರವಾದ ವರದಿಯನ್ನು ನೀಡುವಂತೆ ಸೂಚನೆ ನೀಡಿದೆ. ಸುದ್ದಿ ವರದಿಗಳ ವಿಷಯ ನಿಜವಾಗಿದ್ದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆಯ ಗಂಭೀರ ಸಮಸ್ಯೆಗಳನ್ನು ಹುಟ್ಟುಹಾಕುತ್ತದೆ ಎಂದು ಆಯೋಗ ತಿಳಿಸಿದೆ. ಕ್ಯಾಂಪಸ್ನಲ್ಲಿ ಕೆಲಸ ಮಾಡುವ ವೃತ್ತಿಪರರ ಮಕ್ಕಳ ಮೇಲೆ ಕ್ರೌರ್ಯವನ್ನು ನಡೆಸುವ ವಿಡಿಯೋಗಳನ್ನು ಮಕ್ಕಳ ಸಹಾಯವಾಣಿ ಅಧಿಕಾರಿಯೊಬ್ಬರು ಸ್ವೀಕರಿಸಿದ ನಂತರ ಈ ಘಟನೆ ಬೆಳಕಿಗೆ ಬಂದಿದೆ ಎಂದು ಆಯೋಗ ಹೇಳಿದೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇಂದು 2 ದಿನಗಳ ಭೇಟಿಗಾಗಿ ಮಧ್ಯಪ್ರದೇಶಕ್ಕೆ ಆಗಮಿಸಲಿದ್ದಾರೆ. ಅಧಿಕಾರ ವಹಿಸಿಕೊಂಡ ನಂತರ ಇದು ಅವರ ಮೊದಲ ರಾಜ್ಯ ಭೇಟಿಯಾಗಿದೆ. ಮೊದಲ ದಿನ ಮುಖ್ಯ ಚುನಾವಣಾ ಆಯುಕ್ತರು ಇಂದೂರ್ಗೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಅವರು ಬೂತ್ ಮಟ್ಟದ ಅಧಿಕಾರಿ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ. ಇಂದೂರ್, ಉಜ್ಜಯಿನಿ, ದೇವಾಸ್, ಧಾರ್ ಮತ್ತು ಖಾಂಡ್ವಾ ಜಿಲ್ಲೆಗಳ 1,500ಕ್ಕೂ ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ಅವರು ನೇರವಾಗಿ ಸಂವಹನ ನಡೆಸಲಿದ್ದಾರೆ. ಭೇಟಿಯ 2ನೇ ದಿನ ಅವರು ಓಂಕಾರೇಶ್ವರ ಮತ್ತು ಮಹೇಶ್ವರದ ಧಾರ್ಮಿಕ ಮತ್ತು ಐತಿಹಾಸಿಕ ಸ್ಥಳಗಳಿಗೆ ಭೇಟಿಯನ್ನು ನೀಡಲಿದ್ದಾರೆ. ಅವರು ಓಂಕಾರೇಶ್ವರದಲ್ಲಿ ನರ್ಮದಾ ನದಿಯ ದಡದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ನಂತರ ಐತಿಹಾಸಿಕ ಮಹೇಶ್ವರ ಕೋಟೆಗೆ ಭೇಟಿ ನೀಡಲಿದ್ದಾರೆ. ಎಲ್ನಿನೋ ಪರಿಣಾಮದಿಂದಾಗಿ ದೇಶದ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಪರಿಸ್ಥಿತಿ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವಲೋಕನ ಸಭೆ ನಡೆಸಿದರು. ಕೇಂದ್ರ ಗೃಹ ಕಾರ್ಯದರ್ಶಿ ಮತ್ತು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಕಾರ್ಯದರ್ಶಿ ಸೇರಿದಂತೆ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಎಲ್ನಿನೋದಿಂದಾಗಿ ದೇಶದ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಮತ್ತು ಸಂಭಾವ್ಯ ಬರ ಪರಿಸ್ಥಿತಿಗಳ ಬಗ್ಗೆ ಸರ್ಕಾರ ನಿರಂತರವಾಗಿ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುತ್ತಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಕೃಷಿ ಸಚಿವಾಲಯ ಮತ್ತು ಎಲ್ಲಾ ಸಂಬಂಧಿತ ಸಚಿವಾಲಯಗಳು ಜಾಗರೂಕರಾಗಿರಬೇಕು ಮತ್ತು ಬಿತ್ತನೆ ಮಾಡಲು ಸೂಕ್ತವಾದ ಬೆಳೆಗಳ ಕುರಿತು ರೈತರಿಗೆ ಸಲಹೆ ನೀಡಲು ರಾಜ್ಯ ಸರ್ಕಾರಗಳೊಂದಿಗೆ ಸಮನ್ವಯ ಸಾಧಿಸಬೇಕು ಎಂದು ಅವರು ನಿರ್ದೇಶಿಸಿದ್ದಾರೆ. ದೇಶಾದ್ಯಂತ ಎಲ್ಲಾ ಜಲಾಶಯಗಳನ್ನು ಮೇಲ್ವಿಚಾರಣೆ ಮಾಡುವಂತೆ ಅವರು ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮೇವು, ರಾಗಿ ಮತ್ತು ದ್ವಿದಳ ಧಾನ್ಯಗಳಂತಹ ಕಡಿಮೆ ನೀರಿನ ಅಗತ್ಯವಿರುವಂತಹ ಪರ್ಯಾಯ ಬೆಳೆಗಳ ಮೇಲೆ ಗಮನ ಹರಿಸುವ ಅಗತ್ಯವನ್ನು ಅವರು ಹೇಳಿದ್ದಾರೆ. ಇತ್ತೀಚಿನ ಭಾರೀ ಮಳೆ, ದಿಢೀರ್ ಪ್ರವಾಹ ಮತ್ತು ಭೂಕುಸಿತದಿಂದ ಉಂಟಾದ ಹಾನಿಯನ್ನು ನಿರ್ಣಯಿಸಲು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಕ್ಕೆ ಗೃಹ ಸಚಿವಾಲಯದ ಅಂತರ ಸಚಿವಾಲಯ ಕೇಂದ್ರ ತಂಡವನ್ನು ನಿಯೋಜಿಸಬೇಕೆಂದು ಸಚಿವರು ಸೂಚನೆ ನೀಡಿದ್ದಾರೆ. ಯುಎಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ನ ಪೆನಾಲ್ಟಿ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾವನ್ನು 4-2 ಅಂತರದಿಂದ ಸೋಲಿಸಿದ ನಂತರ ಈಜಿಪ್ಟ್ 16ರ ಸುತ್ತಿಗೆ ಮುನ್ನಡೆ ದಾಖಲಿಸಿದೆ. 90 ನಿಮಿಷಗಳ ನಿಗದಿತ ಸಮಯ ಮತ್ತು 30 ನಿಮಿಷಗಳ ಗೋಲುರಹಿತ ಹೆಚ್ಚುವರಿ ಸಮಯದ ನಂತರ ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ 1-1 ಅಂತರದಲ್ಲಿ ಸಮಬಲ ದಾಖಲಿಸಿದವು. 92 ವರ್ಷಗಳಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತದ ಗೆಲುವು ದಾಖಲಿಸುವ ಮೂಲಕ ಈಜಿಪ್ಟ್ ಇತಿಹಾಸ ಮರೆತಿದೆ. ಮತ್ತೊಂದೆಡೆ ಅರ್ಜೆಂಟೀನಾ ಮತ್ತು ಕ್ಯಾಬೋ ವರ್ಡೆ ತಂಡಗಳು ಯುಎಸ್ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವಂತಹ 32ರ ರೌಂಡ್ ಆಫ್ 32 ಪಂದ್ಯದಲ್ಲಿ 2-2 ಅಂತರದಲ್ಲಿ ಸಮಬಲ ದಾಖಲಿಸಿವೆ. ನಿಗದಿತ ಸಮಯದ ನಂತರ ಸ್ಕೋರ್ಗಳು 1-1 ಸಮಬಲಗೊಂಡಿವೆ. ಮೊದಲಾರ್ಧದ 29ನೇ ನಿಮಿಷದಲ್ಲಿ ಲಿಯೋನೆಲ್ ಮೆಸ್ಸಿಯ ಗೋಲಿನ ಮೂಲಕ ಅರ್ಜೆಂಟೀನಾ ಮುನ್ನಡೆ ದಾಖಲಿಸಿತು. ಈ ಸ್ಟ್ರೈಕ್ನೊಂದಿಗೆ ಮೆಸ್ಸಿ ಪಂದ್ಯಾವಳಿಯಲ್ಲಿ ತನ್ನ 7ನೇ ಗೋಲು ಮತ್ತು 6 ಪಂದ್ಯಾವಳಿಗಳಲ್ಲಿ ತನ್ನ 30ನೇ ಪ್ರದರ್ಶನದಲ್ಲಿ ತನ್ನ 20ನೇ ವಿಶ್ವಕಪ್ ಗೋಲು ಗಳಿಸಿದರು. 59ನೇ ನಿಮಿಷದಲ್ಲಿ ಡೆರಾಯ್ ಡುವಾರ್ಟೆ ಅವರ ಗೋಲಿನ ಮೂಲಕ ಕ್ಯಾಬೋ ವರ್ಡೆ ಸಮಬಲ ಸಾಧಿಸಿದರು. ಹೆಚ್ಚುವರಿ ಸಮಯದ ಆರಂಭದಲ್ಲಿ ಲೆನ್ಸಾಂಡ್ರೋ ಮಾರ್ಟಿನೆಜ್ ಅರ್ಜೆಂಟೀನಾವನ್ನು ಮುನ್ನಡೆಸಿದರು. ಆದಾಗ್ಯೂ ಹೆಚ್ಚುವರಿ ಸಮಯದ ಮೊದಲ ಅವಧಿಯಲ್ಲಿ ಸಿಡ್ನಿ ಲೋಬ್ಸ್ ಕ್ಯಾಬ್ರಾಲ್ ಮೂಲಕ ಕ್ಯಾಬೋ ವರ್ಡೆ ಪ್ರತಿದಾಳಿ ನಡೆಸಿ ನಂತರ ಸಮಬಲ ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಯೋಜನೆಗಳಿಗೆ ಚಾಲನೆ. ಹಾರ್ಮೋನ್ ಜಲಸಂಧಿ ಮಾರ್ಗ ನಿರ್ಬಂಧವಿದ್ದಾಗಲೂ ಭಾರತ ಇಂಧನ ಕೊರತೆ ಎದುರಿಸಿಲ್ಲ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಯಾತ್ರೆಯ ಮೊದಲ ದಿನ ಅಮರನಾಥ ದೇಗುಲದಲ್ಲಿ 12,000ಕ್ಕೂ ಹೆಚ್ಚು ಭಕ್ತರಿಂದ ಪ್ರಾರ್ಥನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, 4-2 ಅಂತರದಿಂದ ಆಸ್ಟ್ರೇಲಿಯಾ ಮಣಿಸಿದ ಈಜಿಪ್ಟ್ಗೆ ಐತಿಹಾಸಿಕ ನಾಕೌಟ್ ಹಂತದ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಆಕಾಶವಾಣಿ ಹಾಸನ ಎಫ್ಎಂ ಸವಿಗಾನ.

ಕಾರ್ಯಕ್ರಮದ ಮೊದಲಿಗೆ ಪಿ ಜಯಚಂದ್ರನ್ ಹಾಗೂ ಎಸ್ಪಿ ಶೈಲಜಾ ಅವರು ಹಾಡಿರುವ ರಂಗನಾಯಕಿ ಚಿತ್ರದ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗರಾವ್.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದ ಒಲವು ಗೆಲುವು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈ ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯವಿತ್ತು, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಈ ಗೀತೆಯೊಂದಿಗೆ ಇಂದಿನ ಸವಿಗಾನ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
2: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
2: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
1: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
1: ಪ್ರತಿ ಭಾನುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ಕೇಳುಗರೆ, ಬೆಳಗ್ಗೆ 8:30 ಜನಪದ ಜಗತ್ತು ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ದೊಮ್ಮೇನಹಳ್ಳಿಯ ಡಿಸಿ ಶಿವಣ್ಣ ಮತ್ತು ತಂಡದವರಿಂದ ಚಿಟ್ಟಿ ಮೇಳವನ್ನು ಕೇಳಲಿದ್ದೀರಿ. 10:00 ಬಾಲನಂದನ ರಸಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258 HTD ಕೋಡ್ 0817 2.

ಇದುವರೆಗೆ ಇಂದಿನ ಜನಪದ ಜಗತ್ತು ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ದೊಮ್ಮೇನಹಳ್ಳಿಯ ಡಿಸಿ ಶಿವಣ್ಣ ಮತ್ತು ತಂಡದವರಿಂದ ಚಿಟ್ಟಿ ಮೇಳ ಪ್ರಸಾರವಾಯಿತು.

ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258, ಎಸ್ಟಿಡಿ ಕ್ರಮಾಂಕ 08172. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ. ಕರೆ ಮಾಡಿ ಮಾತನಾಡಿ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.

0: ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ, ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ. ಎಫ್ಎಂ 102.2 ಮೆಗಾಹರ್ಟ್ಸ್.
1: ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 9:20. ಈಗ ರಂಗ್ ಬಿರಂಗೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯ, ಪ್ರೀತಮ್ ಅವರ ಸಂಗೀತವಿರುವ ಏಜೆಂಟ್ ವಿನೋದ್ ಚಿತ್ರದ ಗೀತೆ, ಗಾಯಕರು ಅರ್ಜಿತ್ ಸಿಂಗ್.

0: ಇರ್ಷಾದ್ ಕಾಮಿಲ್ ಅವರ ಗೀತ ರಚನೆ ಇದ್ದ ಆಕ್ಷನ್ ರಿಪ್ಲೇ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮೂಡಿಬಂದ ಸ್ವರ ಶ್ರೇಯಾ ಘೋಷಾಲ್ ಅವರದಾಗಿತ್ತು.
1: ಇವತ್ತು ಪಾರ್ಟಿ ಬೇಕೇ ಬೇಕು.
2: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
1: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
3: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದೀಯಾ? ಕೇಳಿಸ್ತಿಲ್ವಾ?
2: ನೋ ಶೇರಿಂಗ್.
3: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಮೋಹಿತ್ ಚೌಹಾನ್ ಅವರು ಹಾಡಿದ್ದ ಬೋಲ್ ಬಚ್ಚನ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈ ಗೀತೆಗೆ ಸಮೀರ್ ರಂಜನ್ ಅವರ ಸಾಹಿತ್ಯ, ಹೇಮೇಶ್ ರೇಷಮಿಯವರ ಸಂಗೀತವಿತ್ತು.

ರಂಗ್ ಬಿರಂಗಿ ಕಾರ್ಯಕ್ರಮದಲ್ಲಿ ಈಗ ಡಿಶುಂ ಚಿತ್ರದ ಗೀತೆ. ಗಾಯಕರು ಮಿಕಾ ಸಿಂಗ್ ಹಾಗೂ ಶಿಫಾಲಿ, ಗೀತೆಯ ರಚನೆ ಕುಮಾರ್ ಅವರಿಂದ.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ರಂಗ್ ಬಿರಂಗಿ ಕಾರ್ಯಕ್ರಮದಲ್ಲಿ ಈಗ ಸ್ವಾನಂದ್ ಕಿರ್ಕಿರೆ ಅವರ ಸಾಹಿತ್ಯವಿರುವ ಇಂಗ್ಲಿಷ್ ವಿಂಗ್ಲಿಷ್ ಚಿತ್ರದ ಗೀತೆ. ಸಂಗೀತ ನೀಡಿ ಗೀತೆಯನ್ನು ಹಾಡಿದ್ದಾರೆ ಅಮಿತ್ ತ್ರಿವೇದಿ.

0: ಕೇಳುಗರೆ 10 ಗಂಟೆಗೆ ಬಾಲನಂದನ ರಸಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ 10:30 ಕರೆಗೊತ್ತು ಗೀತೆ ನಿಮ್ಮ ಕರೆ ನಿಮ್ಮ ಹಾಡು ಈ ಎರಡೂ ನೇರ ಪ್ರಸಾರದ ಕಾರ್ಯಕ್ರಮಗಳಿಗೆ ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258 ಎಸ್ಟಿಡಿ ಕೋಡ್ 08172
1: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ ಸಂಚಾರಿ ನಿಯಮಗಳನ್ನ ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು ಅದರಲ್ಲೂ ಪೋಷಕರು ಮನೆಯಲ್ಲಿ ಅವರ ತಂದೆ ಇರಬಹುದು ತಾಯಿ ಇರಬಹುದು ಹೆಂಡತಿ ಇರಬಹುದು ಮಕ್ಕಳಿರಬಹುದು ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ ಕಡ್ಡಾಯವಾಗಿ ಧರಿಸಬೇಕು ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ ಒಬ್ಬ ಮಗಳಾಗಿ ಒಬ್ಬ

ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.

ಆಕಾಶವಾಣಿ ಹಾಸನ ಕೇಂದ್ರದಿಂದ ರಂಗ್ ಬಿರಂಗೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗ ಕೇಳಿ ಬೇಬಿ ಚಿತ್ರದ ಗೀತೆ ರಮ್ಯಾ ಬೆಹರಾ ಅವರ ಸ್ವರದಲ್ಲಿ.

ಕೇಳುಗರೆ 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಡಿ ವಾಡಿಕರವನ ಗಾಯನವನ್ನು ಆಲಿಸಲಿದ್ದೀರಿ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ವಜ್ರಳ್ಳಿಯ ಯೋಗ ಸಾಧಕಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರಾಧಾ ಎಂಭಟ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು.

ಕೇಳುಗರೇ, ಇದೊಂದು ಪ್ರಕಟಣೆ. 2026 ಹಾಗೂ 27ನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆಗಳನ್ನು ಸಮೀಕ್ಷೆ ಮಾಡಲು ಈಗ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೃಷಿಕರು ತಾವು ಬೆಳೆದಿರುವ ಬೆಳೆಗಳನ್ನು ಸಮೀಕ್ಷೆ ಮಾಡಲು ಅವಕಾಶ ಕಲ್ಪಿಸಲಾಗಿದ್ದು, ರೈತರ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ 2026 ಹಾಗೂ 27

0: ಡೌನ್ಲೋಡ್ ಮಾಡಿಕೊಂಡು ಸಕ್ರಿಯಗೊಳಿಸಿ ಬೆಳೆ ಸಮೀಕ್ಷೆಯನ್ನು ದಾಖಲು ಮಾಡಬಹುದಾಗಿರುತ್ತದೆ ಎಂದು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿದೆ. ಇದುವರೆಗೆ ಪ್ರಕಟಣೆ ಕೇಳಿದಿರಿ.
1: ಬದುಕಿನಲ್ಲಿ ಬೇಸರ ಯಾಕೆ? ಇವೆಯಲ್ಲ ಕೈತುಂಬ ಕೆಲಸಗಳು ಬಾಕಿ.
2: ದುಡಿಯೋಣ ಬನ್ನಿರಿ, ದುಡಿಯೋಣ ಬನ್ನಿ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ.
3: ಸಮಯವಿಲ್ಲ ಸಮಯವಿಲ್ಲ ಅನ್ನೋದು ಯಾಕೆ? ಕೊರಗದಂತೆ ಕಾರ್ಯಪಟ್ಟಿ ಹಾಕಿ
2: ಚೆಂದಾಗಿ ಕೆಚ್ಚಾಗಿ ಮೆಚ್ಚಾಗಿ ದುಡಿಯೋಣ ಬನ್ನಿ ಒಂದಾಗಿ.
1: ಹೆಚ್ಚು ಹೆಚ್ಚು ಕೆಲಸ ಮಾಡುವವರಿಗೆ ಯಥೇಚ್ಛ ಸಮಯ ಸಿಗುತ್ತದೆಯಂತೆ.

0: ಯೋಜಿತವಾಗಿ ಕೆಲಸ ಮಾಡಿದವರಿಗೆ ಸಮಯದ ಅಭಾವವಂತೆ
1: ಸೇರಿ ದುಡಿವಾಗ ಬೇಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ.
2: ಚುರುಕುತನವೇ ನಮ್ಮ ಬದುಕಿಗೆ ದಿಕ್ಸೂಚಿ.
0: ಆಲಸ್ಯತನವನ್ನ ತಪ್ಪದೆ ಆಚೆ ಹಾಕಿ.
3: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ

ಜುಬಿನ್ ನೌತಿಯಾಲ್ ಅವರು ಹಾಡಿರುವ ಒನ್ ನೈಟ್ ಸ್ಟ್ಯಾಂಡ್ ಚಿತ್ರದ ಗೀತೆ. ಗೀತೆಯ ರಚನೆ ಮನೋಜ್ ಮುಂತಾಶಿರವರದು. ಸಂಗೀತ ನೀಡಿದ್ದಾರೆ ಜೀತ್ ಗಂಗೂಲಿ.

ಕೇಳುಗರೆ ಇದೊಂದು ಪ್ರಕಟಣೆ. ಹಾಸನದ ಕಾರ್ಯಕೆರೆ ಸಮೀಪದಲ್ಲಿರುವ ಕೃಷಿ ಮಹಾವಿದ್ಯಾಲಯದಲ್ಲಿ 2026 ಸಾಲಿನ ವಿಸ್ಮಯ ಕೀಟ ಮತ್ತು ಪಕ್ಷಿಗಳ ಛಾಯಾಚಿತ್ರ ಪ್ರದರ್ಶನವನ್ನು 6 ಹಾಗೂ 7 ಸೋಮವಾರ ಹಾಗೂ ಮಂಗಳವಾರದಂದು ಆಯೋಜನೆ ಮಾಡಲಾಗಿದೆ. ಸಾರ್ವಜನಿಕರು, ಕೃಷಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮುಕ್ತ ಪ್ರವೇಶಾವಕಾಶ ಕಲ್ಪಿಸಲಾಗಿದೆ ಎಂದು ಕೃಷಿ ಮಹಾವಿದ್ಯಾಲಯದ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.

0: ಅಮಾನ್ ಮಲ್ಲಿಕ್ ಅವರ ಸಂಗೀತ ನಿರ್ದೇಶನವಿದ್ದ ಎಂಎಸ್ ಧೋನಿ ದ ಅನ್ಸ್ಟೋಲ್ಡ್ ಸ್ಟೋರಿ ಚಿತ್ರದ ಗೀತೆಯನ್ನು ಕೇಳಿದಿರಿ ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ. ಈ ಗೀತೆಯನ್ನು ಬರೆದಿದ್ದವರು ಮನೋಜ್ ಮುಂತಾಶೀರ್.
1: ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258, ಎಸ್ಟಿಡಿ ಕ್ರಮಾಂಕ 081-72. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಕರೆ ಮಾಡಿ ಮಾತನಾಡಿ.
0: ಇದೊಂದು ಪ್ರಕಟಣೆ. ಮುಂಗಾರು ಹಂಗಾಮಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗುವ ವಿವಿಧ ಬೆಳೆಗಳಿಗೆ ವಿಮಾ ಸುರಕ್ಷತೆ ಒದಗಿಸುವ ಸಲುವಾಗಿ ಅಧಿಸೂಚನೆ ಪ್ರಕಟವಾಗಿರುತ್ತದೆ. ಭತ್ತ, ರಾಗಿ, ಮುಸುಕಿನ ಜೋಳ, ಉದ್ದು, ಹೆಸರು, ಎಳ್ಳು, ಅಲಸಂದೆ, ಹತ್ತಿ, ಆಲೂಗೆಡ್ಡೆ, ತೊಗರಿ, ಹುರುಳಿ ಹಾಗೂ ಟೊಮ್ಯಾಟೊ ಬೆಳೆಗಳನ್ನು ಬೆಳೆಯುವ ಕೃಷಿಕರು ತಮ್ಮ ಸಮೀಪದ ಬ್ಯಾಂಕ್ ಕರ್ನಾಟಕ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳುವಂತೆ ಹಾಸನದ ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿರುತ್ತದೆ. ಬೆಳೆಗಳನ್ನು ಆಧರಿಸಿ ನೋಂದಣಿಗೆ ಅಂತಿಮ ದಿನಾಂಕ ನಿಗದಿಪಡಿಸಿದ್ದು, ತಮ್ಮ ಸಮೀಪದ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಥವಾ ಸಹಕಾರಿ ಬ್ಯಾಂಕ್ಗಳಿಂದ ಸೂಕ್ತ ಮಾಹಿತಿ ಪಡೆದು ಕೃಷಿಕರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಳ್ಳಬಹುದಾಗಿರುತ್ತದೆ. ಇದುವರೆಗೆ ಪ್ರಕಟಣೆ ಕೇಳಿದಿರಿ.

ಕೈಲಾಶ್ ಖೇರ್ ಹಾಗೂ ಮೀಟ್ ಬ್ರೋಸ್ ಅಂಜಾನ್ ಅವರು ಹಾಡಿದ್ದ ಕ್ಯಾ ಸೂಪರ್ ಕೂಲ್ ಹೇ ಹಮ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈ ಗೀತೆಯೊಂದಿಗೆ ಇಂದಿನ ರಂಗ್ ಬಿರಂಗೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.

ಕೇಳುಗರೆ, ಇಂದು ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಮಣ್ಣು ಆರೋಗ್ಯ ಚೀಟಿ ಈ ಕುರಿತು ಮಾತನಾಡುತ್ತಾರೆ ಪ್ರಸನ್ನ. 1:20 ಹಾಗೂ ಸಂಜೆ 6:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. ಮಧ್ಯಾಹ್ನ 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಸಂಜೆ 5:00 ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಸಂದೇಶ ಕಳುಹಿಸಲು ಸಂಖ್ಯೆ 9141688637. ಇಂದು ಸಂಜೆ 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಮಳೆ ಕೊರತೆಯ ಸಂದರ್ಭದಲ್ಲಿ ಕಾಫಿ ತೋಟಗಳ ನಿರ್ವಹಣೆಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಕಾನಹಳ್ಳಿಯ ಪ್ರಗತಿಪರ ಬೆಳೆಗಾರರಾದ ಯುಎಂ ತೀರ್ಥಮಲ್ಲೇಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.

ಕಾಣೆಯಾದವರ ಕುರಿತು ಇದೊಂದು ಪೊಲೀಸ್ ಪ್ರಕಟಣೆ. ದಿನಾಂಕ 9/6/2026 ಮಂಜುನಾಥ ಎಂಬ 27 ವರ್ಷದ ಯುವಕ ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ವಿವರ ಹೀಗಿದೆ. 27 ವರ್ಷದ ಮಂಜುನಾಥ ಎಂಬುವರು 168 ಸೆಂಟಿಮೀಟರ್ ಎತ್ತರವಿದ್ದು ಎಣ್ಣೆಗೆಂಪು ಮೈಬಣ್ಣ, ಕಪ್ಪು ಕೂದಲು, ದುಂಡುಮುಖ, ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಕನ್ನಡ ಮತ್ತು ತೆಲುಗು ಭಾಷೆ ಬಲ್ಲವರಾಗಿದ್ದಾರೆ. ಕಾಣೆಯಾದ ವ್ಯಕ್ತಿಯು ಕೆಂಪು ಬಣ್ಣದ ಟೀಶರ್ಟ್, ಕಪ್ಪು ಜರ್ಕಿನ್, ಕಪ್ಪು ಪ್ಯಾಂಟ್ ಧರಿಸಿರುತ್ತಾರೆ. ಯಾರಿಗಾದರೂ ಈ ವ್ಯಕ್ತಿಯ ಸುಳಿವು ಸಿಕ್ಕಲ್ಲಿ ಬೇಲೂರು ಪೊಲೀಸ್ ಠಾಣೆಗೆ ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸುವಂತೆ ಪ್ರಕಟಣೆ ಕೋರಿದೆ. ಇದುವರೆಗೆ ಪೊಲೀಸ್ ಪ್ರಕಟಣೆ ಕೇಳಿದಿರಿ.

ಬಾಲನಂದನ. ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ

ಪುಟಾಣಿಗಳಿಗೆಲ್ಲ ನಿಮ್ಮ ಪ್ರೀತಿಯ ಅಕ್ಕ ಲಿಖಿತ ಎಂಪಿ ಮಾಡುವ ನಮಸ್ಕಾರಗಳು. ಪುಟಾಣಿಗಳೇ, ಇಂದಿನ ಬಾಲನಂದನದಲ್ಲಿ ವಿಷಯ ತುಂಬ ಕುತೂಹಲಕಾರಿಯಾಗಿದೆ. ಏನು ಅಂತ ಹೇಳಿದ್ರೆ, ನೀವು ಸರಿಯಾಗಿ ಊಹಿಸಬೇಕು. ನಾನು ಹೇಳೋ ಆಧಾರದ ಮೇಲೆ ಅದು ಯಾವ ವಸ್ತು, ಯಾವ ಪ್ರಾಣಿ, ಏನು ಅಂತ ಹೇಳಿಬಿಟ್ಟು ಊಹಿಸಿದ್ರೆ ನಿಮ್ಮ ಉತ್ತರ ಸರಿಯಾಗುತ್ತೆ. ಹಾಗಿದ್ರೆ ಬೇಗ ಬೇಗ ಕರೆ ಮಾಡಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ಭಾಗವಹಿಸಬೇಕಾದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ ಟಿ ಡಿ ಕ್ರಮಾಂಕ 081272.

0: ಮೊದಲನೇ ಕರೆ ಬರ್ತಿದೆ, ಯಾರ್ದು ಅಂತ ನೋಡೋಣ. ನಮಸ್ಕಾರ.
1: ಹಲೋ,
0: ಯಾರು ಕರೆ ಮಾಡಿರೋದು? ನಿಮ್ಮ ಹೆಸರು ಹೇಳಿ.
1: ನನ್ನ ಹೆಸರು ಪ್ರೇಕ್ಷಾ ಬಿ ಕಾಟಿಹಳ್ಳಿಯಿಂದ.
0: ಪ್ರೇಕ್ಷಾ ಬಿ ಕಾಟಿಹಳ್ಳಿಯಿಂದ. ಪ್ರೇಕ್ಷಾ, ಏನು ಓದ್ತಾ ಇರೋದು?
1: ನಾನು ಇವಾಗ 8ನೇ ತರಗತಿ.
0: 8ನೇ ತರಗತಿ ಓದ್ತಾ ಇರೋದಾ?
1: ಹಾಂ.
0: ಇವತ್ತಿನ ವಿಷಯ ಗೊತ್ತಾಯ್ತಾ ಏನು ಅಂತ ಹೇಳ್ಬಿಟ್ಟು?
1: ಇಲ್ಲ.
0: ಇವಾಗ ಒಗಟು ತರಾನೇ ಏನೋ ಒಂದು ಹೇಳ್ತೀನಿ, ಅದು ಯಾವ ವಸ್ತು ಅಥವಾ ಏನು ಅಂತ ನೀವು ಕಂಡುಹಿಡಿಬೇಕು. ಸರಿಯಾಗಿ ಕೇಳಿಸ್ಕೊಳ್ಳಿ. ಎಷ್ಟೇ ತೆಗೆದ್ರು ನಾನು ಕಡಿಮೆ ಆಗಲ್ಲ, ನನ್ನನ್ನು ತೆಗೆದಷ್ಟು ದೊಡ್ಡದಾಗ್ತೀನಿ. ಎಷ್ಟು ತೆಗ್ದು ಹಾಕ್ತಾ ಇದ್ರು ಅದು ದೊಡ್ಡದಾಗತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ.
1: ಜ್ಞಾನ.
0: ಜ್ಞಾನ ಹೆಂಗ್ ತೆಗ್ದು ಹಾಕೊಳ್ಳಕ್ಕಾಗತ್ತೆ? ಜ್ಞಾನ ಪಡ್ಕೊಳ್ಳೋದಲ್ವಾ?
1: ಸಮಯ.
0: ಸಮಯನೂ ಅಲ್ಲ, ಸಮಯನೂ ಮುಗ್ದು ಹೋಗ್ಬಿಡುತ್ತಲ್ವಾ ಬೇಗ. ಇದು ಒಂದು ಸುಳಿವನ್ನ ಕೊಡ್ತೀನಿ ಕೇಳಿಸ್ಕೋ. ಇದು ಒಂದು ಕೆಲಸ, ಹೊರಗಡೆ ಮಾಡುವಂತ ಕೆಲಸ.
1: ಅಂದ್ರೆ ಒಫಿಷಿಯಲ್ ಆಗಿ
0: ಅಫಿಷಿಯಲ್ ಆಗಿ ಕೆಲಸ ಅಲ್ಲ, ಭೂಮಿಲಿ ಮಾಡುವಂತ ಕೆಲಸ. ರೈತರು ಮಾಡ್ತಾರೆ, ಇಲ್ಲ ನಾವು ಮಾಡಿರ್ತೀವಿ.
1: ಮಣ್ಣು.
0: ಮಣ್ಣು. ಅದಕ್ಕೇನೋ ಅಂತಾರೆ ನೋಡು, ತೆಗ್ದು ಹಾಕೋದಕ್ಕೆ ಏನೋ ಅಂತಾರೆ, ತೆಗಿಯೋದಕ್ಕೆ ಇಲ್ಲ ಹಗಿಯೋದಕ್ಕೆ.
1: ಹೂಳೋದು.
0: ಹೂಳೋದು ಅಲ್ಲ, ಇದಕ್ಕೆ ಸರಿಯಾದ ಉತ್ತರ ಬಂದು ಗುಂಡಿ. ಹೌದಲ್ವಾ, ನಾವೆಷ್ಟು ತೆಗಿತಾ ಇದ್ರು ಅದು ದೊಡ್ಡದಾಗ್ತಾ ಹೋಗುತ್ತೆ ಹೊರತು ಸಣ್ಣದಂತೂ ಆಗಲ್ಲ, ಕಡಿಮೆ ಅಂತೂ ಆಗಲ್ಲ. ಹೌದಲ್ವಾ. ಮಣ್ಣು ಅಂತ ಹತ್ರದಲ್ಲಿ ಬಂದಿದೆ, ಆದ್ರೂ ಸರಿ ಉತ್ತರ ಅಂತಾನೆ ತಗೊಳ್ತೀವಿ. ಹಾ, ಮತ್ತೆ ಪ್ರೇಕ್ಷಾ ತಿಂಡಿ ಆಯ್ತಾ?
1: ನಿಮ್ದು?
0: ಆಯ್ತು. ಏನ್ ತಿಂಡಿ ತಿಂದೆ?
1: ದೋಸೆ.
0: ದೋಸೆ ತಿಂದ್ಯಾ? ದೋಸೆಗೆ
1: ಚಟ್ನಿ.
0: ಚಟ್ನಿ. ಸರಿ ಪ್ರೇಕ್ಷಾ, ಖುಷಿ ಆಯ್ತು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರು. ಧನ್ಯವಾದ.
1: ಧನ್ಯವಾದ.

ಮಕ್ಕಳೇ, ನೋಡಿದ್ರಲ್ಲ, ಪ್ರೇಕ್ಷಕ ಕರೆ ಮಾಡಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ, ಬಾಯಿ ಇಲ್ಲದೇ ಇದ್ರೂ ಇಡೀ ದಿನ ಹಾಡ್ತೀನಿ, ನಾನು ಯಾರು? ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ನೀವು ಮಕ್ಕಳೇ ಕರೆ ಮಾಡಬೇಕಾಗಿರೋ ದೂರವಾಣಿ ಸಂಖ್ಯೆ 246-28-9 ಮತ್ತೊಂದು 245-258, STD ಕ್ರಮಾಂಕ 081-72.

0: ನಮಸ್ಕಾರ.
1: ಹಲೋ,
0: ಯಾರು ಕರೆ ಮಾಡಿರೋದು?
1: ಧನ್ವಿತಾ.
0: ಧನ್ವಿತಾ ಕರೆ ಮಾಡಿರೋದ? ಎಲ್ಲಿಂದ ಕರೆ ಮಾಡಿದ್ಯಾ?
1: ಪಡುವಳಲು.
0: ಪಡುವಳಲು. ಹಾ, ಧನ್ವಿತಾ ಕರೆ ಮಾಡ್ತಿರ್ತೀಯ, ನಂಗೆ ನೆನಪಾಯ್ತು. ಈ ಹಿಂದೆ ಪ್ರಶ್ನೆ ಕೇಳಲಾಗಿತ್ತು ರೇಡಿಯೋಲಿ. ಏನ್ ಹೇಳು ಪ್ರಶ್ನೆ? ಪ್ರಶ್ನೆ, ಬಾಯಿ ಇಲ್ದಿದ್ರು ಇಡೀ ದಿನ ನಾನು ಹಾಡ್ತೀನಿ. ರೇಡಿಯೋ. ಕರೆಕ್ಟ್ ಆಗಿ ಹೇಳು.
1: ರೇಡಿರೋ
0: ಅಲ್ಲ. ನೀನ್ ಸರಿಯಾಗಿ ಹೇಳೋವರ್ಗ ನಿನ್ನ ಕರೆ ಕಡಿತವಾಗಲ್ಲ. ಹೇಳು.
1: ರೇಡಿಯೋ.
0: ಹಾ, ರೇಡಿಯೋ. ಅದ್ಯಾಕೆ ಮತ್ತೆ ರೇಡಿರೋ ರೇಡಿರೋ ಅಂತಿದ್ದೆ? ರೇಡಿಯೋ ನಿಮ್ಮನೇಲಿ ಇದೆ ತಾನೆ? ಮತ್ತೆ ರೇಡಿರೋ ಅಂತ ಯಾಕಂದೆ? ಯಾರು ಹೇಳ್ಕೊಟ್ರು ರೇಡಿರೋ ಅಂತ? ಹೋಗ್ಲಿ ಬಿಡು, ಹೆದರ್ಕೊಳ್ತಿದ್ಯಾ ಮಾತಾಡೋದಿಕ್ಕೆ? ಇಲ್ಲ. ರೇಡಿಯೋ ಸರಿಯಾದ ಉತ್ತರ ಹೇಳ್ದೆ. ನಿಂಗೆ ಗೊತ್ತಾಯ್ತಾ ಉತ್ತರ, ಅಥವಾ ಮನೇಲಿ ಯಾರಾದ್ರೂ ಹೇಳ್ಕೊಟ್ರ? ಮನೇಲಿ ಹೇಳ್ಕೊಟ್ರ ಉತ್ತರನ, ಅಥವಾ ನಿಂಗೆ ಗೊತ್ತಾಯ್ತಾ ರೇಡಿಯೋ ಅಂತ ಹೇಳ್ಬಿಟ್ಟು? ಅಮ್ಮ ಹೇಳ್ಕೊಟ್ರಾ? ನೋಡು, ಸುಳ್ಳು ಹೇಳಲ್ಲ ನೀನು, ಜಾಣೆ. ಏನ್ ಓದ್ತಾ ಇದ್ಯಾ ಪ್ರೇಕ್ಷಾ? ಅಯ್ಯೋ, ಪ್ರೇಕ್ಷಾ ಅಂತೀನಿ, ಧನ್ವಿತಾ ಅಲ್ವಾ? ಏನ್ ಓದ್ತಾ ಇದ್ಯಾ?
1: ಫಸ್ಟ್ ಸ್ಟ್ಯಾಂಡರ್ಡ್.
0: ಹಾ, ಫಸ್ಟ್ ಸ್ಟ್ಯಾಂಡರ್ಡು. ಶಾಲೆ ಇಲ್ವಾ ಇವತ್ತು ರಜೆನಾ? ಸರಿ ಧನ್ವಿತಾ, ಸರಿಯಾದ ಉತ್ತರ ಕೊಟ್ಟಿದ್ಯಾ, ತುಂಬಾ ಖುಷಿ ಆಯ್ತು. ಹೀಗೆ ಕರೆ ಮಾಡ್ತಾ ಇರು.
1: ಥ್ಯಾಂಕ್ ಯು.
0: ಮುಂದಿನ ಕರೆಗೆ ಹೋಗ್ತೀವಿ. ಕರೆ ಕಡಿತವಾಗಿದೆ.

0: ಮತ್ತೊಂದು ಕರೆ ಇದೆ, ಯಾರ್ದಂತ ನೋಡೋಣ. ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಿರೋದು? ಶ್ರೀ ವಿಜಯ್ ಮಾಡಿರೋದು. ಎಲ್ಲಿಂದ ಕರೆ ಮಾಡ್ತಿದ್ಯಾ ವಿಜಯ್? ಓ, ಇಲ್ಲಿಂದ ಕರೆ ಮಾಡ್ತಾ ಇದೀಯಾ. ನೀನು ಯಾವಾಗ್ಲೂ ಕರೆ ಮಾಡ್ತಿರ್ತೀಯ, ಖುಷಿ ಆಗುತ್ತೆ ನಿನ್ನ ಹತ್ರ ಮಾತಾಡೋದಕ್ಕೆ. ನಿಂಗೆ ಖುಷಿ ಆಗುತ್ತಾ ಕರೆ ಮಾಡೋದಕ್ಕೆ? ಹೋದ ವಾರ, ಕಳೆದ ಬಾರಿ ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೆ, ಇವಾಗ ಯಾಕೆ ಹೆದರ್ಕೊಳ್ತಿದ್ಯಾ? ಹೌದಾ? ಇವಾಗ ಪ್ರಶ್ನೆ ಕೇಳಿಸ್ಕೋ. ನನ್ನನ್ನ ಬಳಸಿದಷ್ಟು ನಾನು ಚಿಕ್ಕವನಾಗ್ತೀನಿ. ನನ್ನನ್ನ ಬಳಸಿದಷ್ಟು ನಾನು ಚಿಕ್ಕ ಆಗ್ತೀನಿ. ನೀನು ದಿನಾ ಬಳಸ್ತೀಯ ಅದನ್ನಂತೂ, ಶಾಲೆನಲ್ಲಿ ಬಳಸ್ತೀಯ, ಮನೆಯಲ್ಲೂ ಬಳಸ್ತೀಯ. ಹಾ, ಬಳಪ್ಪ ಸರಿಯಾದ ಉತ್ತರ. ಬಳಪ ಬಿಟ್ಟು ಇನ್ನೂ ಒಂದಿದೆ, ಏನದು? ಚಾಕ್ ಪೀಸ್. ಮತ್ತೆ ಪೆನ್ಸಿಲ್, ಕ್ರಯಾನ್ಸ್, ಇದೆಲ್ಲಾನು ಇದಕ್ಕೆ ಉತ್ತರ ಆಗತ್ತೆ. ಪೆನ್ ಬಳಸ್ತೀಯ ನೀನು ಬರೆಯೋದಕ್ಕೆ? ಈಗ್ಲೇ ಚಿಕ್ಕವಂತಾನೆ ನೀನು.
1: ಪೆನ್ ಬಳಸ್ತೀನಿ.
0: ಬಳಸ್ತೀಯ? ಶಾಲೆನಲ್ಲಿ ಬರಿಬೋದಾ ನೀನು ಪೆನ್ನಲ್ಲಿ? ಹಾ, ಶಾಲೆನಲ್ಲಿ ಪೆನ್ಸಿಲ್ನೇ ಬಳಸ್ಬೇಕು ನೀವು. ಮನೆಯಲ್ಲಿ ಎಲ್ಲ ಬರಿತೀಯ? ಏನ್ ತಿಂಡಿ ತಿಂದೆ?
1: ದೋಸೆ.
0: ದೋಸೆ? ದೋಸೆಗೆ ಏನ್ ಮಾಡಿದ್ರು ಅಮ್ಮ?
1: ಚಟ್ನಿ.
0: ಚಟ್ನಿ ಮಾಡಿದ್ರಾ? ನಿಂಗೆ ಇಷ್ಟ ಆಯ್ತಾ? ಇನ್ನೇನು ಇಷ್ಟ ದೋಸೆ ಬಿಟ್ಟು ನಿಂಗೆ?
1: ಚಪಾತಿ.
0: ಚಪಾತಿ ಇಷ್ಟನಾ? ಚಪಾತಿ ಜೊತೆಗೆ ಏನಿಷ್ಟ?
1: ಚಟ್ನಿನೇ.
0: ಚಟ್ನಿನೇ ಇಷ್ಟನಾ? ಸರಿ ಶ್ರೀ ವಿಜಯ್, ತುಂಬಾ ಖುಷಿ ಆಯ್ತು. ಸರಿಯಾದ ಉತ್ತರ ಕೊಟ್ಟಿದ್ಯಾ ನೀನು. ಒಂದಲ್ಲ ಅಂತ ನಾಲ್ಕೈದು ಉತ್ತರಗಳನ್ನು ಕೊಟ್ಬಿಟ್ಟೆ. ಹೀಗೆ ಕರೆ ಮಾಡ್ತಾ ಇರು. ಧನ್ಯವಾದ.
1: ಓಕೆ, ಥ್ಯಾಂಕ್ ಯು.

0: ಕೆಂಪಗ ಸುಟ್ಟು ಅಂಗೈಲಿಟ್ಟು ತಾರಪ್ಪ ತಾರಪ್ಪ ತಾರಪ್ಪ ರೊಟ್ಟಿ ಅಂಗಡಿ ಕಿಟ್ಟಪ್ಪ ನಂಗೊಂದು ರೊಟ್ಟಿ ತಟ್ಟಪ್ಪ ರೊಟ್ಟಿ ಅಂಗಡಿ.
1: ಮಕ್ಕಳೇ, ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ. ರೆಕ್ಕೆ ಇಲ್ಲದಿದ್ರು ಹಾರಾಡ್ತೀನಿ, ಕಣ್ಣಿಲ್ಲದಿದ್ರು ಅಳ್ತೀನಿ, ನಾನು ಯಾರು? ಉತ್ತರ ಗೊತ್ತಿದ್ರೆ ಬೇಗ ಬೇಗ ಕರೆ ಮಾಡಿ. ಕರೆ ಮಾಡೋದಕ್ಕೆ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2462 289, ಮತ್ತೊಂದು 2459 251.

ಮಕ್ಕಳೇ, ಪ್ರಶ್ನೆ ಕೇಳಿಸ್ಕೊಂಡ್ರಿ ಅಲ್ವಾ? ರೆಕ್ಕೆ ಇಲ್ದಿದ್ರು ಹಾರಾಡ್ತೀನಿ, ಕಣ್ಣಿಲ್ಲ ಅಂದ್ರೂ ಅಳ್ತೀನಿ, ನಾನು ಯಾರು? ಉತ್ತರ ಗೊತ್ತಿದ್ದವರು ಬೇಗ ಕರೆ ಮಾಡಿ. ಕರೆ ಮಾಡೋದಕ್ಕೆ ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258. ಎಸ್ ಟಿ ಡಿ ಕ್ರಮಾಂಕ 0812.

0: ಪುಟಾಣಿಗಳೇ, ಈ ಹಿಂದೆ ಕೇಳಲಾಗಿದ್ದ ಪ್ರಶ್ನೆ ಹೀಗಿತ್ತು: ರೆಕ್ಕೆ ಇಲ್ಲದಿದ್ರೂ ಹಾರಾಡ್ತೀನಿ, ಕಣ್ಣಿಲ್ಲದಿದ್ರೂ ಅಳ್ತೀನಿ. ಇದಕ್ಕೆ ಉತ್ತರ ಮೋಡ. ಪುಟಾಣಿಗಳೇ, ಕಾರ್ಯಕ್ರಮದ ಸಮಯ ಇನ್ನೇನು ಮೀರ್ತಿದೆ. ಇನ್ನೊಂದೇ ಒಂದು ಕರೆಯನ್ನ ತಗೊಳ್ಬೋದು. ಕರೆ ಮಾಡೋದಕ್ಕೆ ದೂರವಾಣಿ ಸಂಖ್ಯೆಗಳು 246-289, ಮತ್ತೊಂದು 245-258. ಎಸ್ಟಿಡಿ ಕ್ರಮಾಂಕ 081-72.
1: ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು. ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 246-289, ಮತ್ತೊಂದು 245-258. ಎಸ್ಟಿಡಿ ಕ್ರಮಾಂಕ 081-72. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು. ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ. ಕರೆ ಮಾಡಿ ಮಾತನಾಡಿ.
0: ಪುಟಾಣಿಗಳೇ, ಇದಾಗಿತ್ತು ಇಂದಿನ ಬಾಲನಂದನ. ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಕರೆ ಮಾಡಿದ್ರಿ, ಎಲ್ರಿಗೂ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮವನ್ನ ಕೇಳಿದ ಕೇಳುಗರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಬಾಲನಂದನ ಕಾರ್ಯಕ್ರಮದಲ್ಲಿ. ಎಲ್ಲರಿಗೂ ನಮಸ್ಕಾರ.

ಇದುವರೆಗೆ ಬಾಲನಂದನ ರಸಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಲಿಖಿತಾ ಎಂಪಿ. ತಾಂತ್ರಿಕ ಸಹಕಾರ ಆರ್ಕೆ ಲೋಕೇಶ್ ಹಾಗೂ ಪಿಎಂ ರಾಜು.

ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಆತ್ಮೀಯ ಕೇಳುಗರಿಗೆಲ್ಲ ಪವಿತ್ರ ಹೆಚ್ಜಿ ಮಾಡುವ ನಮಸ್ಕಾರಗಳು. ಈಗ ಕೇಳಿ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 0817. ಮೊದಲಿಗೆ ಈ ಬಂಧನ ಚಿತ್ರದ ಒಂದು ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

0: ನಮಸ್ತೆ
1: ಮೇಡಮ್. ನಮಸ್ತೆ ಮೇಡಮ್, ನಾನು ಬೇಲೂರು ತಾಲೂಕು ಯಮುನಸೇಕೆರೆಯಿಂದ ದೊರೆಯಪ್ಪ ಅಂತ ಹೇಳಿ ಮೇಡಮ್.
0: ನಮಸ್ತೆ, ಬೇಲೂರು ತಾಲೂಕಿಂದ ಕರೆ ಮಾಡಿದ್ದೀರಾ?
1: ಹಾ ಹೌದು ಮೇಡಮ್.
0: ಯಾವ ಚಿತ್ರದಿಂದ ಹಾಡಬೇಕು
1: ಮೇಡಮ್? ನನಗೆ ಶಾಂತಿ ಕ್ರಾಂತಿಯಿಂದ ಹುಟ್ಟೋದೇಕು ಸಾಯೋದೇಕು ಏನಾದರೂ ಸಾಧಿಸಿ ಹೋಗೋಕೆ ಅಂತ ಒಂದು ಹಾಡಿದೆ ಮೇಡಮ್.
0: ಜೀವನದಲ್ಲಿ
1: ಅರ್ಥಪೂರ್ಣವಾದಂತ ಹಾಡು ಮೇಡಮ್ ಇದು.
0: ಹೌದೌದು,
1: ಹಾಗಾಗಿ ಈ ಹಾಡು ಪ್ರಸಾರ ಮಾಡಿ.
0: ಪ್ರತಿಯೊಬ್ಬ

0: ಮನುಷ್ಯನು ಹುಟ್ಟದ ಮೇಲೆ ಏನಾದ್ರು ಒಂದು ಸಾಧನೆ ಮಾಡಲೇಬೇಕು ಅಲ್ವಾ?
1: ಹೌದು ಮೇಡಮ್, ಹೌದು.
0: ಸರಿ, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ, ಕೇಳಿ.
1: ಥ್ಯಾಂಕ್ ಯು ಮೇಡಮ್,
0: ಕರೆ ಮಾಡಿದ್ದಕ್ಕೆ ಧನ್ಯವಾದ.

0: नमस्ते नमस्ते नमस्ते, ತಮ್ಮ ಹೆಸರು ಹೇಳ್ತೀರಾ?
1: ಹೆಸರು ಎಚ್ ಎ ರಮೇಶ್ ಅಂತ ಮೇಡಮ್.
0: ರಮೇಶ್ ಅವರು ಎಲ್ಲಿಂದ ಕರೆ ಮಾಡ್ತಿರೋದು?
1: ನಂದು ಸೌಂದರ್ಯ ಹೋಬಳಿ, ಸಮಗ್ರಮಿಂದ.
0: ಏನ್ ಮಾಡ್ಕೊಂಡಿರೋದು ರಮೇಶ್ ಅವರು?
1: ನಾವು ಕೃಷಿಕರು, ಕೃಷಿಕರು,
0: ರೈತರು. ಮತ್ತೆ ಏನ್ ಬೆಳೆ ಬೆಳೆದಿದ್ದೀರಾ?
1: ಹಲೋ,
0: ಬೆಳೆ ಏನ್ ಬೆಳೆದಿದ್ದೀರಾ?
1: ಬೆಳೆ ಮೇಡಮ್, ಈಗ ಬೆಳೆ ಜೋಳ ಕಂಡಿದ್ದೀವಿ. ಜೋಳ ಜೋಳ ಇದು ಮುಂಗಾರು ಕಂಡಿದ್ದೀವಿ, ಮುಂಗಾರು ತಣ್ಣಿ. ಈಗ ಸ್ವಲ್ಪ
0: ಸರಿ ರಮೇಶ್ ಅವರು,
1: ಹೆಂಗಿದೆ?
0: ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದ.
0: ಮುತ್ತಿನಹಾರ ಚಿತ್ರದ ಈ ಗೀತೆ ಈ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

0: ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258, ಎಸ್ಟಿಡಿ ಕ್ರಮಾಂಕ 081-72. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಕರೆ ಮಾಡಿ ಮಾತನಾಡಿ.
1: ನಮಸ್ತೆ.
2: ನಮಸ್ತೆ ಮೇಡಮ್, ಮೇನಕಾ ನಟರಾಜ್ ಬಳಗಾರ್ ಬಿದಿ ಹಾಸನದಿಂದ.
1: ಹಾಸನದಿಂದ ಮೇನಕಾ ನಟರಾಜ್ ಅವರು, ಯಾವ ಚಿತ್ರದಿಂದ ಹಾಡ್ಬೇಕು ನಿಮಗೆ?
2: ಭೂತಯ್ಯನ ಮಗ ಯೋಚನದಿಂದ. ಮನೆನಾಡ
1: ಯಾಕೆ ನಿಮಗೆ ಈ ಹಾಡಿಷ್ಟ?
2: ಹಳೆಯ ಸಿಗಲ್ವಾ ಮೇಡಮ್, ವಿಷ್ಣುವರ್ಧನ ಅಭಿನಯಿಸಿರೋದು, ತುಂಬಾ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದಾವೆ. ಹಾಗಾಗಿ
1: ನಿಮ್ಗೆ ಈ ಚಿತ್ರದಿಂದ ಹಾಡನ್ನ ಕೇಳಿದಿರಾ? ಸರಿ, ನಿಮ್ಮ ಗೀತೆಯನ್ನ ಪ್ರಸಾರ ಮಾಡ್ತೀವಿ, ಕೇಳಿ.
2: ಧನ್ಯವಾದಗಳು.
1: ಧನ್ಯವಾದಗಳು. ಭೂತಯ್ಯನ ಮಗ ಅಯ್ಯೋ ಚಿತ್ರದ ಗೀತೆ. ಈ ಗೀತೆಯ ಗಾಯಕರು ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರು. ಗೀತೆಯ ರಚನೆಕಾರರು ಚಿ ಉದಯಶಂಕರ್ ಅವರು. ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ನಮಸ್ತೆ.
1: ನಮಸ್ತೆ ಮೇಡಮ್, ನಾನು ಆಲೂರಿಂದ ಶಿವ ಮಾತಾಡ್ತೀನಿ.
0: ಆಲೂರಿಂದ ಶಿವ?
1: ಹೌದು ಮೇಡಮ್.
0: ಯಾವ ಚಿತ್ರದ ಹಾಡು ಬೇಕು ನಿಮಗೆ?
1: ಹುಡುಗರು ಬಿದ್ದರಲ್ಲಿ ಯಾವ್ದಾರು ಹಾಕಿ ಮೇಡಮ್.
0: ಸರಿ, ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕೇಳಿ. ಧನ್ಯವಾದ.

ಇದುವರೆಗೆ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಕರೆ ಮಾಡಿದ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು.

ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ಸಮಯ ಸರಿಯಾಗಿ 11:03. ಈಗ ಕೇಳಿ ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಾರಂಭಕ್ಕೆ ಬಾಬಿ ಚಿತ್ರದ ಗೀತೆ. ಈ ಗೀತೆಯ ಗಾಯಕರು ಶೈಲಜಾ ಸಿಂಗ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿರುವ ಚಿತ್ತಚೋರ್ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ರವೀಂದ್ರ ಜೈನ್ ಅವರದು.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಈಗ ಕೇಳಿ ವೀರ್ ಜರಾಜ್ ಚಿತ್ರದ ಗೀತೆ.

ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಆನಂದ್ ಬಕ್ಷಿಯವರ ಸಾಹಿತ್ಯವಿರುವ ಅಫ್ಲಾಟೂನ್ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಹರಿಹರನ್ ಹಾಗೂ ಚಿತ್ರಾ.

0: ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258, ಎಸ್ಟಿಡಿ ಕ್ರಮಾಂಕ 08172. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಕರೆ ಮಾಡಿ ಮಾತನಾಡಿ.
1: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಅಶೋಕ ಚಿತ್ರದ ಗೀತೆ. ಈ ಗೀತೆಯನ್ನ ಸಂಗಡಿಗರೊಂದಿಗೆ ಹಾಡಿದ್ದಾರೆ ಚಿತ್ರಾ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಫುಲ್ವಾರಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಡಿ ವಾಡೀಕರ್ ಅವರ ಗಾಯನ ಪ್ರಸಾರವಾಗುವುದು. ರಾಗ್ ಅಲಾಹಿಯಾ ಬಿಲವಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಡಿ ವಾಡಿಕರ್ ಅವರ ಗಾಯನ ಪ್ರಸಾರವಾಯಿತು. ರಾಗ್ ಅಲಾಹಿಯಾ ಬಿಲಾವಲ್. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ ಸರಿಯಾಗಿ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡದ ಕಬೀರ ಎಂದೇ ಖ್ಯಾತಿ ವೆತ್ತ ಸಂತ ಶಿಶುನಾಳ ಶರೀಫರ ಪುಣ್ಯತಿಥಿ ಇಂದು. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಶಿಶುನಾಳದಲ್ಲಿ ಹಾಗೂ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಕಳಸದಲ್ಲಿ ಇಂದು ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ನಿರಂತರ ಹರಿನಾಮ ಸ್ಮರಣೆಯೊಂದಿಗೆ ಭಕ್ತಿ ಮಾರ್ಗ ತೋರಿದ ಶ್ರೇಷ್ಠ ಸಂತ ನಾಮದೇವ್ ಮಹಾರಾಜರ ಪುಣ್ಯತಿಥಿಯಿಂದು ಧಾರವಾಡದ ಹರಿಮಂದಿರ ಸೇರಿದಂತೆ ನಾಡಿನ ವಿವಿಧೆಡೆ ವಿಶೇಷ ಪ್ರಾರ್ಥನೆ ಪೂಜಾ ಕೈಂಕರ್ಯ ಜರುಗಲಿವೆ. ಭಾರತದ ಹೆಮ್ಮೆಯ ತ್ರಿವರ್ಣ ಧ್ವಜದ ಮೊದಲ ಆವೃತ್ತಿಯನ್ನು ವಿನ್ಯಾಸಗೊಳಿಸಿದ ಸ್ವಾತಂತ್ರ್ಯ ಸೇನಾನಿ ಗಾಂಧಿವಾದಿ ಪಿಂಗಳಿ ವೆಂಕಯ್ಯ ಅವರ ಪುಣ್ಯತಿಥಿ ಇಂದು. 1921ರಲ್ಲಿ ಮಹಾತ್ಮ ಗಾಂಧೀಜಿ ವಿಜಯವಾಡಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ತಾವು ವಿನ್ಯಾಸಗೊಳಿಸಿದ ರಾಷ್ಟ್ರಧ್ವಜವನ್ನು ನೀಡಿ ಅವರು ಗೌರವಾರ್ಪಿಸಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಗರಗ್ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸೇವಾ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ.
2: ವಿಶ್ವದಲ್ಲೇ ಅತ್ಯಾಕರ್ಷಕ ರಾಷ್ಟೀಯ ಧ್ವಜವೆಂದು ಪ್ರಶಂಸಿಸಲ್ಪಡುವ ನಮ್ಮ ತ್ರಿವರ್ಣ ಧ್ವಜದ ವಿನ್ಯಾಸಕಾರ ಝಂಡಾ ವೆಂಕಯ್ಯ ಎಂದೇ ಕರೆಯಲಾಗುವ ಪಿಂಗಳಿ ವೆಂಕಯ್ಯ ಅವರು ಮೂಲತಃ ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯವರು. 1921ರಲ್ಲಿಯೇ ಪಿಂಗಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದ ಆರಂಭಿಕ ಆವೃತ್ತಿಯ ಧ್ವಜವನ್ನು ವಿಜಯವಾಡ ರಾಷ್ಟೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಪ್ಪಲಾಗಿತ್ತು. ತದನಂತರ ಮರು ವಿನ್ಯಾಸಗೊಳಿಸಿದ ಪ್ರಸ್ತುತ ಕೇಸರಿ ಬಿಳಿ ಹಸಿರು ಬಣ್ಣಗಳ ಮಧ್ಯದಲ್ಲಿ ಅಶೋಕ ಚಕ್ರವಿರುವ ನಮ್ಮ ಹೆಮ್ಮೆಯ ಧ್ವಜವನ್ನು ನಿರ್ಮಿಸಿದ ಶ್ರೇಯಸ್ಸು ಅವರದ್ದೇ. ಕೃಷಿ ಭೂವಿಜ್ಞಾನ ಮತ್ತು ಶೈಕ್ಷಣಿಕ ತಜ್ಞರಾಗಿದ್ದ ಪಿಂಗಳಿ ವೆಂಕಯ್ಯ ಅವರು ಹತ್ತಿ ಬೆಳೆಯ ಬಗೆಗೆ ನಡೆಸಿದ ಅಪಾರ ಸಂಶೋಧನೆಯ ಕಾರಣಕ್ಕಾಗಿ ಹತ್ತಿ ವೆಂಕಯ್ಯ ಎಂದು ಕೂಡ ಅವರನ್ನು ಕರೆಯಲಾಗುತ್ತದೆ.
1: ಸ್ವಾತಂತ್ರ್ಯ ಹೋರಾಟಗಾರ, ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದ ಹಿರಿಯ ಗಾಂಧಿವಾದಿ, ಕವಿ, ಲೇಖಕ, ಕಾದಂಬರಿಕಾರ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಜನ್ಮದಿನೋತ್ಸವವಿಂದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶ್ರದ್ದಾಸುಮನ ಸಮರ್ಪಿಸಿದ್ದಾರೆ. ಆದ್ಯ ಪತ್ರಕರ್ತ ಮಹರ್ಷಿ ನಾರದ ಜಯಂತಿ ಅಂಗವಾಗಿ ಲೋಕಹಿತ ಟ್ರಸ್ಟ್ ಹಾಗೂ ವಿಶ್ವ ಸಂವಾದ ಕೇಂದ್ರ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಮುನ್ಸಿಪಲ್ ಎಂಪ್ಲಾಯೀಸ್ ಹಾಲ್ನಲ್ಲಿ ಹಿರಿಯ ಪತ್ರಕರ್ತ ಮನೋಜ್ ಗೌಡ ಪಾಟೀಲ್ ಹಾಗೂ ದೂರದರ್ಶನದ ಪ್ರತಿನಿಧಿ ಕಿರಣ್ ಬಾಕ್ಳೆ ಅವರನ್ನು ಇಂದು ಸನ್ಮಾನಿಸಿ ಗೌರವಿಸಿದವು. ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕ ದಿವಾಕರ ಹೆಗ್ಡೆ, ಲೋಕಹಿತ ಟ್ರಸ್ಟ್ ಕಾರ್ಯದರ್ಶಿ ಶ್ರೀಧರ್ ನಾಡಗೀರ್ ಹಾಗೂ ವಿಶ್ವಸ್ಥ ಪ್ರಭು ಉಮದಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಸರ್ಕಾರ ಶೂನ್ಯ ಸಹಿಷ್ಣು ನೀತಿ ಪಾಲಿಸುತ್ತಿದ್ದು ತಪ್ಪಿತಸ್ಥರ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ ಎಂದು ಗೃಹ ಖಾತೆ

0: ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಡೇಕೇರ್ ಕೇಂದ್ರವೊಂದರಲ್ಲಿ ಮಗುವಿನ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ತೀವ್ರ ವಿಷಾದ ವ್ಯಕ್ತಪಡಿಸಿದ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡೇಕೇರ್ ಕೇಂದ್ರಗಳನ್ನು ನಡೆಸಲು ಸ್ಪಷ್ಟ ಮಾರ್ಗಸೂಚಿಗಳನ್ನು ಹೊಂದಿದೆ ಎಂದರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಆತಗೂರು ಕೆರೆ ಪುನರುಜ್ಜೀವನ ಕಾಮಗಾರಿಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಯುಕ್ತರಾದ ದಿವ್ಯಾಪ್ರಭು ಚಾಲನೆ ನೀಡಿದರು. ವಿಶ್ವ ಮಾದಕ ವಸ್ತು ವಿರೋಧಿ ಕಾರ್ಯಕ್ರಮಕ್ಕೆ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದಲ್ಲಿ ಚಾಲನೆ ನೀಡಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ 101.2% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಅಡಿ ಚಾಮರಾಜನಗರ ಜಿಲ್ಲೆಯಲ್ಲಿ 10,595 ಜನ ರೈತರು ಹೆಸರು ನೋಂದಾಯಿಸಿದ್ದಾಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಭಾನುಪ್ರಕಾಶ್ ತಿಳಿಸಿದ್ದಾರೆ. ಸ್ವಿಮ್ ಲೈಫ್ ಈಜು ಅಕಾಡೆಮಿಯ ನೈರಾ ಬೋಪಣ್ಣ, ಜಿ ಈಜು ಅಕಾಡೆಮಿಯ ಇಡಿಕಾ ಭಟ್, ನೆಟ್ಟಕಲ್ಲಪ್ಪ ಈಜು ಕೇಂದ್ರದ ಅವನಿ ನಲ್ಲೋಡೆ ಮತ್ತು ಬಸವನಗುಡಿ ಈಜು ಕೇಂದ್ರದ ಕೃಷ್, ಮಂಗಳೂರಿನ ಎಮ್ಮೆಕೆರೆಯ ವಿ1 ಈಜು ಕೇಂದ್ರದಲ್ಲಿ ಆರಂಭಗೊಂಡ ಎನ್ಆರ್ಜೆ ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಮಿಂಚಿದ್ದಾರೆ. ಕರ್ನಾಟಕ ರಾಜ್ಯ ಈಜು ಸಂಸ್ಥೆ ಆಯೋಜಿಸಿರುವ ಮೊದಲ ದಿನದ ಸ್ಪರ್ಧೆಯಲ್ಲಿ ನಯಾರಾ 3, ಕೃಷ್, ಇಡಿಕಾ ಹಾಗೂ ಅವನಿ ತಲಾ 1 ಬಂಗಾರದ ಪದಕ ಮುಡಿಗೇರಿಸಿಕೊಂಡರು. ಬೆಂಗಳೂರಿನ ಐರಿನ್ ಅನಾ ಸುಭಾಷ್ ಮಂಗಳೂರಿನ ಕೊಟ್ಟಾರ ಪುದುಕೋಡಿಯ ಮಂಗಳೂರು ಟೇಬಲ್ ಟೆನಿಸ್ ಅಕಾಡೆಮಿಯಲ್ಲಿ ಆಯೋಜಿತ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯ 15 ವರ್ಷದೊಳಗಿನ ಬಾಲಕಿಯರ ವಿಭಾಗದ ಪ್ರಶಸ್ತಿ ಗೆದ್ದಿದ್ದಾರೆ. 17 ವರ್ಷದೊಳಗಿನವರ ವಿಭಾಗದಲ್ಲಿ ಬೆಂಗಳೂರಿನ ಗೌರವ್ ಗೌಡ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ.
2: ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಗೆಳತಿಯರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ಯೋಗ ಸಾಧಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಾಧಾ ಎಂ ಭಟ್ ಅವರೊಡನೆ ಸಂದರ್ಶನ.
3: ರಾಧಾ ಎಂ ಭಟ್ ಅವರೇ ನಮಸ್ಕಾರ.
4: ನಮಸ್ತೆ.
3: ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳ್ತೀವಿ. ದೈಹಿಕವಾಗಿ ಮತ್ತು ಮಾನಸಿಕವಾದಂತಹ ಒಂದು ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಬೇರೆ ಬೇರೆ ಚಟುವಟಿಕೆಗಳು, ವಿಶೇಷವಾಗಿ ನಮ್ಮ ದೈನಂದಿನ ಕೆಲಸಗಳನ್ನ ಮಾಡುವಂತಹದ್ದಲ್ಲ, ಅದಕ್ಕೆ ವ್ಯತಿರಿಕ್ತವಾಗಿ ಅಥವಾ ಅದಕ್ಕೆ ಪೂರಕವಾಗಿ ಇನ್ನಷ್ಟು ಯೋಗಾಸನವೋ ಪ್ರಾಣಾಯಾಮವೋ ಧ್ಯಾನವೋ ಮಾಡುವಂತಹದ್ದು. ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಇದೆ, ಕಳೆದ 12 ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಯೋಗಾಸನದ ಒಂದು ಪ್ರಾಮುಖ್ಯತೆ ಏನು ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ?
4: ಯೋಗ ಅಂದ್ರೆ ದೈಹಿಕ ಮತ್ತು ಮಾನಸಿಕತೆಗೆ ಸಂಬಂಧಿಸಿದಂತ ಆಧ್ಯಾತ್ಮಿಕ ಅಭ್ಯಾಸವಾಗಿದೆ. ಇದು ಮನುಷ್ಯನ ದೇಹ, ಮನಸ್ಸು ಮತ್ತು ಉಸಿರಾಟ ಕ್ರಿಯೆಯನ್ನ ಸುಸ್ಥಿತಿಯಲ್ಲಿ ಇಡುವಂತ ಒಂದು ಮಾರ್ಗವಾಗಿದೆ. ಯೋಗವು ಭಾರತೀಯ ಋಷಿಮುನುಗಳ ಕೊಡುಗೆ. ಯೋಗ ಪಿತಾಮಹ ಪತಂಜಲಿ ಮಹರ್ಷಿ. ಯೋಗಕ್ಕೆ 8 ಅಂಗಗಳಿವೆ ಸರ್. ಯೋಗದ ವಿಧ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಜ್ಞಾನಯೋಗ, ಕರ್ಮಯೋಗ ಮತ್ತು ಭಕ್ತಿಯೋಗ ಅಂತ ಹೇಳ್ಬಹುದು. ಯೋಗ ಅಂದ್ರೆ ಸಮಾಧಾನ, ಯೋಗ ಎಂದರೆ ಶಿಸ್ತು, ಶಾಂತಿ, ಯೋಗ ಎಂದರೆ ನೆಮ್ಮದಿ, ಖುಷಿ, ಆರೋಗ್ಯ. ರೋಗವನ್ನು ನಿಯಂತ್ರಿಸುವಂತಹ ಶಕ್ತಿ ಯೋಗಕ್ಕಿದೆ. ರೋಗ ಬರದಂತೆ ತಡೆಯುವಂತಹ ಶಕ್ತಿ ಕೂಡ ಯೋಗಕ್ಕೆ ಇದೆ. ಒಬ್ಬ ಮನುಷ್ಯನಿಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಏನೆಲ್ಲ ಬೇಕೋ ಅದನ್ನ ನೀಡುವಂತದ್ದು ಯೋಗ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆ ಮುಂತಾದವುಗಳನ್ನ ನಾವು ನೋಡ್ತೇವೆ. ಈ ತಲೆಮಾರಿನ ಮಕ್ಕಳ ಜೀವನ ಶೈಲಿಯೇ ಇದಕ್ಕೆಲ್ಲ ಕಾರಣ ಅಂತ ಹೇಳಬಹುದು. ಈಗ ಮಕ್ಕಳ ಜೀವನ ಶೈಲಿಯೇ ಕಾರಣ ಅಂತ ನಾವು ಹೇಳ್ತೇವೆ. ಯಾಕೆ ಕೇಳಿದ್ರೆ ಕುಳಿತಲ್ಲೇ

0: ಮೊಬೈಲ್, ಕಂಪ್ಯೂಟರ್, ಟಿವಿಗಳ ವಿಪರೀತ ಬಳಕೆ, ದೈಹಿಕ ಚಟುವಟಿಕೆ ಇಲ್ಲದೇ ಇರುವುದು, ಎಂದೋ ತಯಾರಿಸಿ ಶೇಖರಿಸಿ ಇಟ್ಟಂತ ಆಹಾರಗಳನ್ನ ಸೇವನೆ ಮಾಡುವುದು, ಇವೆಲ್ಲ ನಮ್ಮ ಆರೋಗ್ಯವನ್ನ ಕೆಡಿಸ್ತಾ ಇದ್ದಾವೆ. ಚಟುವಟಿಕೆ ಇಲ್ಲದಂತ ಮನುಷ್ಯನ ಈ ಒಂದು ಚಟುವಟಿಕೆಯಿಂದ ದೇಹದ ತೂಕ ತಾನಾಗಿಯೇ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಒಂದೇ, ಯೋಗಾಭ್ಯಾಸ.
1: ನೀವು ಈ ಯೋಗಾಭ್ಯಾಸವನ್ನ ಪ್ರಾರಂಭಿಸಿ ಎಷ್ಟು ಸಮಯ ಆಯ್ತು? ಇದಕ್ಕೊಂದು ಪ್ರೇರಣೆ ಏನು, ಹಿನ್ನೆಲೆ ಏನು?
0: ಸರ್, ನಾನೊಂದು 10 ವರ್ಷಗಳಿಂದ ಈ ಒಂದು ಯೋಗಾಭ್ಯಾಸವನ್ನ ನಾನು ಮಾಡ್ತಾ ಇದ್ದೇನೆ. ಇದಕ್ಕೆ ಪ್ರೇರಣೆ ಅಂದ್ರೆ ನಮ್ಮ ಭಾವ ಒಬ್ಬರು ಇದ್ದಾರೆ, ಅವರು ಈಗ ಪ್ರಸ್ತುತದಲ್ಲಿ ಇಲ್ಲ. ಅವರು ಇದಾರೆ ಅಂತ ಯಾಕೆ ಹೇಳದೆ ಕೇಳಿದ್ರೆ ಅವರು ನಮ್ಮ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಅವರು ಇದ್ದಾರೆ. ನನಗೆ ಯೋಗ ಗುರು ಅವರೇ, ಶಿವರಾಮ್ ಗಂಕರ್ ಕಂಚಿಮನೆ ಅಂತೇಳಿ. ಅವರು ನಿರಂತರವಾದಂತ ಯೋಗಾಭ್ಯಾಸದಿಂದ ತನ್ನ ಆರೋಗ್ಯವನ್ನು ಕಾಪಾಡಿಕೊಂಡು 92 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕಿ ಮರಣವನ್ನ ಹೊಂದಿದಂತವರು. ಅವರು ನನಗೊಂದು ಪ್ರೇರಣೆ. ಅಂದ್ರೆ ನಾವು ನಮ್ಮ ಚಟುವಟಿಕೆಯನ್ನ ಸ್ವತಂತ್ರವಾಗಿ ನಾವು ಎಷ್ಟು ದಿನ ಬೇಕಾದ್ರೂ ನಾವು ಮಾಡಿಕೊಂಡು ಬದುಕಬಹುದು ಹೇಳುವುದು ನನ್ನ ವಿಚಾರ. ಅಂದ್ರೆ ನಾವು ಮತ್ತೊಬ್ಬರಿಗೆ ಹೊರೆಯಾಗಿ ಬದುಕಬಾರದು ಹೇಳುವುದು ನಂದೊಂದು ವಿಚಾರ. ಯಾಕೆ ಕೇಳಿದ್ರೆ ಅವರೇ ನನ್ನ ಮಾದರಿ. ಅವರು ಕೂಡ ಎಷ್ಟು ಅಂದ್ರೆ ಬರೀ ಕಾಲಿನಿಂದ ನಡೆಯುವುದು ಸರ್. ಅವರು ಒಂದು ಚಪ್ಪಲಿ ಕೂಡ ಹಾಕೊಳ್ತಾ ಇರ್ಲಿಲ್ಲ. ಅವರಿಗೆ ಆಹಾರ ಅಭ್ಯಾಸ ಗೊತ್ತಿತ್ತು, ಯೋಗಾಭ್ಯಾಸ ಗೊತ್ತಿತ್ತು, ಧ್ಯಾನ ಪ್ರಾಣಾಯಾಮ ಇದು ಎಲ್ಲವನ್ನ ಪ್ರತಿದಿನ ತಪ್ಪದಂತೆ ಮಾಡ್ತಾ ಇದ್ರು. ಅವರು ನನಗೆ ಪ್ರೇರಣೆ. ಒಂದಷ್ಟು ಪುಸ್ತಕಗಳನ್ನು ಕೂಡ ಅವರು ಕೊಟ್ಟು ಇದನ್ನ ನೀನು ಅಭ್ಯಾಸ ಮಾಡು ಅಂತ ಹೇಳಿದ್ರ ಆಯ್ತು. ನಾನು ಆ ಅಭ್ಯಾಸವನ್ನ ಅವ್ರ ಸಲುವಾಗಿ ಮೊದಲು ಮೊದಲು ಮಾಡಿದೆ. ಆ ನಂತರ ನನಗೆ ಅನಿಸಿತ್ತು, ಅಯ್ಯೋ ನಾನು ಮಾನಸಿಕವಾಗಿ ಏನೇ ಕಷ್ಟ ಜೀವನದಲ್ಲಿ ಬಂದರೂ ಕೂಡ ಎದುರಿಸುವಂತ ಒಂದು ಧೈರ್ಯ ನನಗೆ ಬಂತು ಇದರಿಂದ. ಆದ್ರಿಂದ ನಾನು ಏನ್ ಮಾಡಿದೆ, ಯೋಗವನ್ನ ನಿರಂತರವಾಗಿ ಈ ಒಂದು 10 ವರ್ಷಗಳಿಂದ ಅಭ್ಯಾಸವನ್ನ ಬಿಡದೇನೆ ಮಾಡ್ತಾ ಇದ್ದೇನೆ.
1: ಈಗ ಸಾಮಾನ್ಯವಾಗಿ ಯೋಗವನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಒಂದಷ್ಟು ಅಡ್ಡಿಗಳು ಬರ್ತವೆ. ನನಗೆ ಬೆಳಿಗ್ಗೆ ಹೊತ್ತು ಸಮಯ ಸಿಗುವುದಿಲ್ಲ, ಸಾಯಂಕಾಲ ಹೊತ್ತು ಮಾಡಬಹುದಾ, ರಾತ್ರಿ ಹೊತ್ತು ಮಾಡಬಹುದಾ, ಅಥವಾ ಇನ್ನಷ್ಟು ಕೆಲಸ ಕಾರ್ಯಗಳಿರ್ತವೆ, ಅಥವಾ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತೀವಿ, ಅಂತ ಸಂದರ್ಭದಲ್ಲೆಲ್ಲ ಈ ಯೋಗಾಸನವನ್ನ ಮಾಡೋದಕ್ಕೆ ಎಲ್ಲಿ ಸಮಯ ಸಿಗ್ತದೆ ಅಂತ ಹೇಳಿ. ಇಂಥವರಿಗೆ ನಿಮ್ಮ ಉತ್ತರ ಏನು?
0: ಸರ್ ನೋಡಿ, ಸಮಯ ಅನ್ನೋದು ಎಲ್ರಿಗೂ ಇರೋದು 24 ಗಂಟೆ. ಆದ್ರೆ ನಮ್ಮ ಸಮಯವನ್ನ ನಾವೇ ಹೊಂದಾಣಿಕೆ ಮಾಡ್ಕೋಬೇಕು. ಕೆಲವಷ್ಟು ಜನ ಏನ್ ಮಾಡ್ತಾರೆ, ಫೋನ್ ಅಲ್ಲಿ ಬೇಕಾದನ್ನ ಬೇಡದಿದ್ದನ್ನೆಲ್ಲ ನೋಡ್ತಾ ಇರ್ತಾರೆ, ಬಟ್ ನಮ್ಮ ಒಂದು ಕರೆಗೂ ಕೂಡ ರೆಸ್ಪಾನ್ಸ್ ಮಾಡದಂತೆ ಅವರು ಕಾರ್ಯನಿರತವಾಗಿರ್ತಾರೆ. ಆದ್ರೆ ಅವರಿಗೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಸಮಯ ಎಲ್ರಿಗೂ ಕೂಡ ಇರ್ತದೆ ಸರ್. ಆದ್ರೆ ನಾವ್ ಏನ್ ಮಾಡ್ಕೋಬೇಕು, ನಮ್ಮ ಸಮಯವನ್ನ ಯಾವುದಕ್ಕೆ ಎಷ್ಟು ವಿನಿಯೋಗ ಮಾಡ್ಕೋಬೇಕು, ಅಂದ್ರೆ ಯಾವ ಕೆಲಸವನ್ನ ಮಾಡಬೇಕು, ಯಾವ್ದ್ರಿಂದ ಪ್ರಯೋಜನ ಇದೆ ಹೇಳುವುದನ್ನ ಅರ್ಥಕೊಂಡು ಇರುವ ಸಮಯದಲ್ಲಿ, ಈಗ ಬೆಳಿಗ್ಗೆ ಬೇಗ ಏಳ್ಬಹುದಲ್ಲ, ಸಾಮಾನ್ಯವಾಗಿ ಎಲ್ಲರೂ ಕೂಡ 7 ಗಂಟೆನೋ 8 ಗಂಟೆನೋ, ಆದ್ರೆ ರಾತ್ರಿ ಮಲಗೋದೇ ಲೇಟ್, ತಡವಾಗಿ ಮಲಗೋದು, ಬೆಳಿಗ್ಗೆ ಕೂಡ ತಡವಾಗಿ ಏಳುವುದು. ಅದನ್ನೇ ಸ್ವಲ್ಪ ಉಲ್ಟಾ ಮಾಡಿಕೊಂಡು ಬೇಗ ಮಲಗು ಬೇಗ ಏಳು ಮಾಡ್ಕೋಬಿಟ್ರೆ ಬೆಳಿಗ್ಗೆ 5ವರೆಗೆ ಇದ್ರೆ ಒಂದು ಆರೋಗ್ಯಕ್ಕಾಗಿ ಅರ್ಧ ಗಂಟೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ಬೇಡ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆ ಕೇಳಿದ್ರೆ ನಾನು ಕೂಡ ಮಾಡ್ತಾ ಇರುವುದು ಅಷ್ಟೇ, ನನಗೆ ಬೇಕಾದಷ್ಟು ಕೆಲಸಗಳು ಇವೆ, ಆ ಕೆಲಸದ ನಡುವೆಯೂ ಕೂಡ ಇದು ನನ್ನ ಕೆಲಸ ಅಂತ ಹೇಳ್ಕೊಂಡು ನಾನು ಆ ಯೋಗಕ್ಕಾಗಿ 1/2 ಗಂಟೆಯನ್ನ ಖಂಡಿತವಾಗಿಯೂ ಪ್ರತಿದಿನ ನಾನು ಮೀಸಲಾಗಿಡ್ತೇನೆ. ನನ್ನ ಆರೋಗ್ಯವನ್ನು ನಾನು ಕಾಪಾಡಿಕೊಂಡಿದ್ದೇನೆ.
1: ಈಗ ಬೇರೆ ಬೇರೆ ವಯೋಮಾನದ ಒಂದು ಜನರನ್ನ ನೋಡಿದ್ರೆ ಈ ಯೋಗಾಸನದ ಅನುಷ್ಠಾನ ಹೇಗೆ ಸಾಧ್ಯ ಅಂತ ಹೇಳಿ, ವಿಶೇಷವಾಗಿ ವಿದ್ಯಾರ್ಥಿಗಳ ಜೊತೆಗೆ ಒಡನಾಟ ಇರುವಂತವರು, ಶಾಲೆಯಲ್ಲಿ ಪಠ್ಯವನ್ನ ಹೇಳಿಕೊಡುವಂತವರು, ವಿದ್ಯಾರ್ಥಿಗಳಲ್ಲಿ ಈ ಯೋಗಾಸನದ ಅನುಷ್ಠಾನ ಹೇಗೆ ಸಾಧ್ಯ?
0: ಸರ್, ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾಗಿ ಯೋಗ ಬೇಕೇ ಬೇಕು. ಅವರಿಗೆ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ ಪ್ರೈಮರಿ ಸ್ಕೂಲ್ ಅಲ್ಲಿ, ಅವರಿಗೆ ಯೋಗಾಭ್ಯಾಸದ ಒಂದು ಸಿಲೆಬಸ್ ಇದೆ. ಅದನ್ನ ನಾವು ಓದಿ ಹೇಳುವುದು, ಇದು ಸಿಲೆಬಸ್ ಮುಗೀತು ಅಂತ ಹೇಳಿ ನಾವು ಅಷ್ಟಕ್ಕೆ ಮುಗಿಸುವುದಲ್ಲ, ಪ್ರಾಯೋಗಿಕವಾಗಿ ಅದನ್ನ ನಾವು ತಿಳಿದು ಮಕ್ಕಳಿಗೆ ಅದರ ಮಹತ್ವವನ್ನ ತಿಳಿಸಿ ಪ್ರಾಯೋಗಿಕತೆಯನ್ನ ಹೇಳ್ಕೊಡ್ಬೇಕು ನಾವು. ಅವಾಗ ಅವರು ತಾನಾಗಿಯೇ ಅವ್ರ ಅಭಿರುಚಿಯನ್ನ ನಾವು ಮೊದಲು ಅವರಿಗೆ ಹುಟ್ಟಿಸಬೇಕು. ಆವಾಗ ಮಕ್ಳು ಏನ್ ಮಾಡ್ತಾರೆ ಕೇಳಿದ್ರೆ, ತನ್ನ ಮನೆಗೆ ಹೋಗಿ ತಮ್ಮ ಹಿರಿಯರಿಗೆ ಹೇಳಿ ಆಮೇಲೆ ಅದನ್ನ ಅನುಷ್ಠಾನಕ್ಕೆ ತರ್ತಾರೆ. ಅದಲ್ಲದೇನೆ ನಮ್ಮ ಪ್ರೈಮರಿ ಮಕ್ಕಳಿಗೆ ಯೋಗಾಸನ ಸ್ಪರ್ಧೆ ಕೂಡ ಇದೆ ಸರ್. ಈಗ ಒಂದು 2-3 ವರ್ಷಗಳಿಂದ ನಮ್ಮ ಶಾಲೆ ಮಕ್ಕಳಿಗೆ ನಾನು ಪ್ರತಿ ದಿವಸನು ಹೇಳ್ಕೊಡ್ತೇನೆ, ಮತ್ತೆ ಮನೆಗೆ ಹೋಗಿ ಇದನ್ನ ಅಭ್ಯಾಸ ಮಾಡಿ ಬರಲೇಬೇಕು ಅಂತಾನು ಅವರಿಗೆ ಕಟ್ಟುನಿಟ್ಟು ಮಾಡ್ತೇನೆ. ಆವಾಗ ಅವರು ಮಾಡಿದರೆ, ಮಾಡಿದ್ರ ಪರಿಣಾಮ ಏನಾಯ್ತು ಕೇಳಿದ್ರೆ, ಅವರಿಗೆ ಜಿಲ್ಲಾ ಮಟ್ಟದಲ್ಲಿ ಒಂದು 3 ಸಲ ಅವರು ಪ್ರೈಸ್ ಅನ್ನ ತಗೊಂಡಿದ್ದಾರೆ, ಒಂದು 4-5 ಮಕ್ಕಳು. ಅಂದ್ರೆ ಆವಾಗ ಅವರಿಗೆ ಏನಾಗ್ತದೆ, ಖುಷಿ ಆಗ್ತದೆ, ಅಯ್ಯೋ ಈಗ ನಾನು ತಾಲೂಕಾ ಮಟ್ಟದಲ್ಲಿ ಒಂದು ನಂಬರ್ ಬಂತು, ಆಮೇಲೆ ಜಿಲ್ಲಾ ಮಟ್ಟ, ರಾಜ್ಯ, ರಾಷ್ಟ್ರ, ಈ ರೀತಿಯಲ್ಲಿ ಅವರಿಗೆ ಒಂದು ಸ್ಪರ್ಧಾತ್ಮಕ ಮನೋಭಾವ ಕೂಡ ಅವರಿಗೆ ಬೆಳಿಲಿಕ್ಕೆ ಇದು ಅನುಕೂಲ ಆಗ್ತದೆ. ಅದಕ್ಕೆ ಮುಖ್ಯವಾಗಿ

0: ನಮ್ಮ ಮತ್ತು ಪಾಲಕರ ಪ್ರೋತ್ಸಾಹ ಬೇಕೇ ಬೇಕು.
1: ಈಗ ಶಾಲಾ ಪಠ್ಯಕ್ರಮದಲ್ಲಿಯೂ ಕೂಡ ಯೋಗಾಸನವನ್ನು ಸೇರಿಸಿಕೊಂಡಿದ್ದೀರಿ ಅಂತ ಹೇಳಿದಿರಿ. ಜೊತೆಗೆ ಶಾಲೆಯಲ್ಲಿ ಮೊದಲೆಲ್ಲ ಕ್ರೀಡಾ ಸಮಯ ಅಂತ ಇರ್ತಾ ಇತ್ತು, ಒಂದು ಪೀರಿಯಡ್ ಅಂತ ಹೇಳ್ಬಿಟ್ಟು ಆಟಕ್ಕೆ ಬಿಡ್ತಾ ಇದ್ರು ಅಂತ ಹೇಳಿ. ಈಗಿದೆ ಹೇಗಿದೆ ಪರಿಸ್ಥಿತಿ, ಆಟ ಎನ್ನುವಂತದ್ದು ಇದೆಯಾ ಈಗಲೂ ಕೂಡ?
0: ಸರ್, ಆಟ ಅನ್ನೋದು ಕೆಲವು ಕಡೆಗೆ ಏನಾಗಿದೆ ಕೇಳಿದ್ರೆ ಕೇವಲ ಪಠ್ಯದಲ್ಲಿ ಇದೆ ಹೇಳೋದಷ್ಟೇ ಆಗ್ತಾ ಇದೆ. ಯಾಕೆ ಕೇಳಿದ್ರೆ ಒಂದು ಸಮಂಜಸವಾದಂತ ಕ್ರೀಡಾಂಗಣ ಇಲ್ಲ, ಅದಕ್ಕೆ ತರಬೇತುದಾರರು ಇಲ್ಲ. ಒಂದು ವೇಳೆ ನಮ್ಮ ಹತ್ರ ಆ ಎಲ್ಲ ಒಂದು ಸಾಹಿತ್ಯ ಇದೆ, ಬಟ್ ನಮಗೆ ಸಮಯ ಇರುವುದಿಲ್ಲ. ಯಾಕೆ ಕೇಳಿದ್ರೆ ಸ್ವಲ್ಪ ಕೆಲಸದ ಒತ್ತಡ ಇರ್ತದೆ, ಒಂದು ಸಿಲೆಬಸ್ ಮುಗಿಸೋದು, ಅದು ಎಲ್ಲದರ ನಡುವೆ ನಾವೇ ತಿಳ್ಕೊಂಡು ನಮ್ಮ ಮಕ್ಕಳು ಆರೋಗ್ಯವಂತರಾಗಿ ಇರಬೇಕು, ಮುಂದೊಂದು ದಿನ ಅವರು ಈ ಒಂದು ಕ್ರೀಡೆಯಿಂದನೋ ಯೋಗದಿಂದಲೋ ಏನೋ ಒಂದು ಸಾಧನೆಯನ್ನ ಮಾಡಬಹುದು, ಅಥವಾ ನಮ್ಮ ಒಂದು ಕೊಡುಗೆ ಅವರಿಗೆ ನಾವು ಕೊಡಬೇಕು ಅನ್ನುವ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಮಾಡಿದಾಗ ಇದೆಲ್ಲ ಕೂಡ ಸಕ್ಸಸ್ ಆಗ್ತದೆ ಅಂತ ಹೇಳಿ ನಾನು ಹೇಳ್ತೇನೆ.
1: ಮುಂದಿನ ಹಂತ ಅಂದ್ರೆ ಈಗ ಕಿಶೋರಾವಸ್ಥೆ ಅಂತ ಹೇಳುವಂತಹದ್ದು, ಈ ದೈಹಿಕ ಮಾನಸಿಕ ಒಂದು ಬದಲಾವಣೆಯ ಜೊತೆ ಜೊತೆಗೆ ಮಾನಸಿಕ ಒಂದು ಅಸ್ಥಿರತೆಯು ಕೂಡ ಇರುವಂತಹ ಒಂದು ಸಮಯ. ಈ ಹಂತದಲ್ಲಿ ಈ ಯೋಗಾಸನ ಹೇಗೆ ನೆರವಾಗ್ತದೆ
0: ಅಂದ್ರೆ, ಸರ್, ಈ ಮಾನಸಿಕ ಮತ್ತು ದೈಹಿಕ ಚಟುವಟಿಕೆ ಚಿಕ್ಕ ಮಕ್ಕಳು ಇದ್ದಾಗ ಅವರಿಗೆ ಅದರ ಬಗ್ಗೆ ಕಲ್ಪನೆನೂ ಇರುವುದಿಲ್ಲ. ಕಿಶೋರಾವಸ್ಥೆಗೆ ಬಂದಾಗ ಮಕ್ಕಳಲ್ಲಿ ಕೆಲವಷ್ಟು ದೈಹಿಕವಾಗಿ ಬದಲಾವಣೆ ಆಗ್ತದೆ, ಅದರಿಂದ ಮಾನಸಿಕವಾಗಿಯೂ ಕೂಡ ಅವರು ಬದಲಾವಣೆಯನ್ನು ಹೊಂದುತ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಇರಬೇಕು ಹೇಳುವುದಕ್ಕೆ ಪೂರಕವಾದಂತ ನಾವು ಯೋಗವನ್ನೋ ಧ್ಯಾನವನ್ನೋ ಪ್ರಾಣಾಯಾಮವನ್ನೋ ಮಕ್ಕಳಿಗೆ ತಿಳಿಸಿದ್ದೆ ಹೌದುಗಳಾದ್ರೆ ಮಕ್ಕಳು ಯಾವುದೇ ಲೆಕ್ಕಕ್ಕೂ ದಾರಿ ಕೂಡ ತಪ್ಪುವುದಿಲ್ಲ, ಮತ್ತೆ ಆರೋಗ್ಯವನ್ನ ಕಾಪಾಡಿಕೊಳ್ತಾರೆ. ಆ ಒಂದು ಕೆಲಸ ಪ್ರಾರಂಭದಲ್ಲಿಯೇ ನಮ್ಮಿಂದ ಆಗಬೇಕು. ಅಂದ್ರೆ ಹೆಚ್ಚಿನ ಸಮಯ ಮಕ್ಕಳು ನಮ್ಮ ಜೊತೆಗೆ ಇರ್ತಾರೆ, ಅಂದ್ರೆ ಶಿಕ್ಷಕರ ಜೊತೆಗೆ. ಆಗ ನಾವು ಅದಕ್ಕೊಂದು ಪ್ರೇರಣೆಯಾಗಿ ಅದಕ್ಕೆ ಒಂದು ಪೂರಕವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಮಕ್ಕಳಿಗೆ ಕೊಟ್ಟದ್ದೇ ಹೌದು ಹೇಳಾದ್ರೆ, ಅದರಿಂದ ಮಕ್ಕಳ ಮಾನಸಿಕ ಮತ್ತು ದೈಹಿಕವಾದಂತಹ ಆರೋಗ್ಯ ಹೆಚ್ಚಾಗ್ತದೆ ಹೇಳುವುದರಲ್ಲಿ ಮತ್ತೆ ಮಾತೇ ಇಲ್ಲ.
1: ಇನ್ನೊಂದು ವಿಚಾರ, ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹದ್ದು. ವಿಶೇಷವಾಗಿ ಮೊದಲೆಲ್ಲ ಗೃಹಿಣಿಯರಾಗಿದ್ದುಕೊಂಡು ಮನೆ ಮಟ್ಟಿಗೆ ಒಂದು ಕೆಲಸ ಮಾಡ್ಕೊಂಡಿದ್ದಂತವ್ರು ಇವತ್ತು ಹೊರಗಡೆ ಕೂಡ ಸಾಕಷ್ಟು ದುಡಿತಾ ಇದ್ದಾರೆ ಅಂತ ಹೇಳಿ. ಒತ್ತಡದ ಜೀವನ, ಒತ್ತಡದ ಸಮಯ, ಈ ಒಂದು ಒತ್ತಡ ನಿಭಾವಣೆ ಮಾಡುವಲ್ಲಿ ಮತ್ತು ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಯೋಗಾಸನ ಹೇಗೆ ನೆರವಾಗ್ತದೆ ಅಂತ.
0: ಈಗ ಸಾಮಾನ್ಯವಾಗಿ ಮನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಮಹಿಳೆಯರನ್ನ ನಾವು ಒಂದು ಯೋಗ ಕ್ಲಾಸಿಗೆ ಸೇರ್ಕೊಳ್ಳಿ, ಇಲ್ಲ ನಾನೇ ಒಂದು ಕ್ಲಾಸ್ ಮಾಡ್ತೇನೆ ಬರ್ತೀರಾ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಕೇಳಿದ್ರೆ, ನಾವು ಪ್ರತಿದಿನ ಏನೊಂದು ಕೆಲಸ ಮಾಡ್ತೇವಲ್ಲ, ಅದರಲ್ಲೇ ಬೇಕಾದಷ್ಟು ಯೋಗನೋ ನಮ್ಗೆ ಎಲ್ಲವೂ ಕೂಡ ಅದ್ರಲ್ಲಿ ಸಿಗುತ್ತದೆ ಅಂತ ಹೇಳ್ತಾರೆ. ಅದು ತಪ್ಪು ಕಲ್ಪನೆ. ಅದು ಯಾಕೆ ಕೇಳಿದ್ರೆ, ನಮ್ಮ ದೇಹ ಹೇಳುವುದು 4 ಪಿಲ್ಲರ್ ಅಂದ್ರೆ ನಾಲ್ಕು ಕಂಬಗಳ ಮೇಲೆ ನಿಂತಿದೆ. ಆ ನಾಲ್ಕು ಕಂಬಗಳು ಯಾವ್ದಪ್ಪ ಅಂತ ಕೇಳಿದ್ರೆ, ಒಂದನೇದಾಗಿ ಉತ್ತಮವಾದಂತ ಆಹಾರ, ಆಮೇಲೆ ಉತ್ತಮವಾದಂತ ವಿಚಾರ, ಆಮೇಲೆ ಉತ್ತಮವಾದಂತ ನಿದ್ದೆ ಬೇಕು, ನಾಲ್ಕನೇದಾಗಿ ಕ್ರಮಬದ್ಧವಾದಂತ ಯೋಗ ಬೇಕು. ನಾವು ಮಾಡೋದೆಲ್ಲವೂ ಯೋಗವಾಗ್ಬಿಟ್ರೆ ಯಾರು ಅನಾರೋಗ್ಯವಂತರಾಗಿ ಇರ್ಲಿಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಅಲ್ವಾ ಸರ್? ಅದಲ್ಲ, ಈ 4 ಪಿಲ್ಲರ್ ಅನ್ನ ನಾವು ಭದ್ರವಾಗಿ ಇಟ್ಕೊಳ್ಬೇಕು, ಅವಾಗ ಮಾತ್ರ ನಾವು ಸರಿಯಾಗಿ ಅಂದ್ರೆ ಆರೋಗ್ಯವಂತರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನನ್ನ ವಿಚಾರ. ಈ ಒಂದು ಯೋಗ ಅನ್ನೋದು ಮಾಡಿದ್ದೆಲ್ಲವೂ ಯೋಗ ಆಗುವುದಿಲ್ಲ, ಅದಕ್ಕೆ ಒಂದು ಸಮಯ ಇದೆ ಸರ್. ಇಂಥದೇ ಸಮಯದಲ್ಲಿ ಮಾಡಬೇಕು, ಇಂಥದೇ ದಿಕ್ಕಿಗೆ ಮುಖ ಮಾಡಿ ಮಾಡಬೇಕು, ಆ ನಂತರ ಇಷ್ಟೇ ಮಾಡಬೇಕು. ನಮ್ಮ ದೇಹದ ತೂಕ ಇರಬಹುದು. ಈಗ ಉದಾಹರಣೆಗೆ ನಾನು ಪ್ರಾಣಾಯಾಮ ಮಾಡ್ತೇನೆ, ನಾನು ಕಣ್ಣನ್ನು ಮುಚ್ಚುತ್ತೇನೆ, ಮೂಗನ್ನ ಹಿಡಿದು ಹೀಗೆ ಕುತ್ಕೊಂಡ ತಕ್ಷಣ ಅದು ಪ್ರಾಣಾಯಾಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಾಯಾಮದ ನಿಯಮಗಳಿದಾವೆ ಸರ್, ಅದಕ್ಕೆ ಸಂಬಂಧಿಸಿ ಪ್ರಾಣಾಯಾಮವನ್ನ ಆಮೇಲೆ ಯೋಗವನ್ನ ಪ್ರತಿ ಹಂತದಲ್ಲಿಯೂ ಕೂಡ ನಾವು ಅದನ್ನ ಸರಿಯಾಗಿನೇ ಮಾಡಬೇಕು, ಅವಾಗ ಮಾತ್ರ ನಮ್ಗೆ ಅದರ ಉತ್ತಮ ಪರಿಣಾಮ ನಮ್ಗೆ ಸಿಗ್ತದೆ. ಈ ಕೆಲವಷ್ಟು ಜನ ಏನ್ ಹೇಳ್ತಾರೆ, ನಾನು ಯೋಗ ಮಾಡ್ತೇನೆ ಆದ್ರೂ ನನ್ನ ಆರೋಗ್ಯ ಸರಿಯಾಗ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಾನು ಹೇಳದ್ನಲ್ಲ ಸರ್, ಒಂದು ಉತ್ತಮವಾದ ಆಹಾರ, ಆಹಾರವನ್ನು ಹೇಗ್ ತಿನ್ಬೇಕು, ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು, ಎಂತ ಆಹಾರ ತಿನ್ಬೇಕು ಹೇಳುವುದು ಅರಿವು ನಮಗಿರ್ಬೇಕು. ಆ ನಂತರ ಯೋಗ ಕೂಡ ಅಷ್ಟೇ, ಯಾವಾಗ ಮಾಡ್ಬೇಕು ಅದರ ಅರಿವು ಕೂಡ ಇರಬೇಕು. ಪ್ರಾಣಾಯಾಮವನ್ನು ಯಾವಾಗ ಮಾಡಬೇಕು ನಾವು ನೋಡಿ, ಯೋಗ ದೇಹಕ್ಕೆ, ಆಮೇಲೆ ಧ್ಯಾನ ಮನಸ್ಸಿಗೆ, ಪ್ರಾಣಾಯಾಮ ಉಸಿರಿಗೆ. ಈ ಮೂರನ್ನ ನಾವು ಪ್ರತಿದಿನ ಮಾಡಬೇಕು. ಹಾಗಾದ್ರೆ ಮಾಡುವುದು ಹೇಗೆ ಹೇಳುವುದನ್ನ ನಮ್ಮಷ್ಟಕ್ಕೆ ನಾವು ತಿಳ್ಕೊಳ್ಳುವುದಲ್ಲ, ಅದಕ್ಕೆ ಸಂಬಂಧಿಸಿದಂತ ಒಬ್ಬ ಗುರುವನ್ನ ನಾವು ಹುಡುಕಬೇಕು. ಅಂದ್ರೆ ಸಾಮಾನ್ಯವಾಗಿ ಗೊತ್ತಿರ್ತದೆ, ಈ ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡೋರು ಯಾರು, ಅವರು ಏನೆಲ್ಲ ಆರೋಗ್ಯವನ್ನು ಸಂಪಾದನೆ ಮಾಡ್ಕೊಂಡಿದ್ರೆ ಹೇಳುವಂತ ಒಂದು ವಿಷಯ ಗೊತ್ತಿರ್ತದೆ. ನಾವು ಹುಡ್ತಾ ಹುಡ್ತಾ

0: ಎಲ್ಲೋ ಹಿಮಾಲಯಕ್ಕೆ ಹೋಗೋದು ಅಲ್ಲ ಸರ್, ನಮ್ಮ ಊರ್ನಲ್ಲೇ ಬೇಕಾದಷ್ಟು ಜನ ಇರ್ತಾರೆ. ಆ ಆಹಾರ ಪದ್ಧತಿ ಅದನ್ನು ತಿಳಿದವರು ಕೂಡ ಇರ್ತಾರೆ. ಅವ್ರ ಎಲ್ಲರಿಂದ ನಾವು ತಿಳಿದು ನಮ್ಮ ಆರೋಗ್ಯವನ್ನ ನಾವು ಈ ಮೂಲಕ ಕಾಪಾಡಿಕೊಳ್ಬಹುದು ಸರ್. ಋತುಬಂಧಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿ ಒಂದು 15-16 ವರ್ಷಗಳಲ್ಲಿ ಋತುಮತಿ ಆಗುವಂತ ಒಂದು ಕ್ರಿಯೆ ಸರ್ವೇ ಸಾಮಾನ್ಯ ಸರ್. ಅದು ಆವಾಗ ನಾವು ಮಕ್ಕಳಿಗೆ ಅದರ ಬಗ್ಗೆ ತಿಳುವಳಿಕೆಯನ್ನ ನಾವು ಕೊಡಬೇಕು, ಪಾಲಕರಾದವರು ಕೊಡಬೇಕು. ಆ ನಂತರ ಅದು ನಿರಂತರವಾಗಿ ಆಗ್ಲಿಕ್ಕೆ ಏನೆಲ್ಲ ಬೇಕು, ಯೋಗದಲ್ಲಿಯೂ ಕೂಡ ಬೇಕಾದಷ್ಟು ಮಾರ್ಗಗಳಿವೆ ಸರ್. ಅದಕ್ಕೆ ಕೆಲವು ಜನಕ್ಕೆ ಏನಾಗ್ತದೆ ಕೇಳಿದ್ರೆ ನಿರಂತರವಾಗಿ ಋತುಸ್ರಾವ ಆಗೋದಿಲ್ಲ, ಹೆಚ್ಚಿಗೆ ಆಗುವುದು, ತಿಂಗಳಿಗೆ 2 ಸಲ ಆಗುವುದು, ಈ ತರ ಎಲ್ಲ ಇರುತ್ತೆ. ಅದನ್ನ ನಾವು ತಿಳ್ಕೊಳ್ಬೇಕು, ನಮ್ಗೆ ಏನ್ ಆಗ್ತಾ ಇದೆ, ಅದನ್ನ ಯಾರಿಂದ ನಾವು ಪರಿಹಾರವನ್ನ ಕಂಡುಕೊಳ್ಳಬಹುದು ಹೇಳುವುದನ್ನ ಈ ಮಾರ್ಗದಲ್ಲಿ ತಿಳ್ಕೊಂಡು ಅವರು ಅದರ ಬಗ್ಗೆ ಅರಿವನ್ನ ಮೂಡಿಸ್ಕೊಳ್ಬೇಕು. ನಿರಂತರವಾಗಿ ಈ ಒಂದು ಯೋಗಾಭ್ಯಾಸವನ್ನ ಮಾಡಬೇಕು, ಆವಾಗ ಅದರಲ್ಲಿ ಯಾವುದೇ ವ್ಯತ್ಯಾಸ ಕೂಡ ಆಗುವುದಿಲ್ಲ. ಯಾಕೆ ಕೇಳಿದ್ರೆ ನಾನೇ ಸ್ವಂತ ಅನುಭವದಲ್ಲಿ ಯಾವಾಗ ನಂದು ಶುರು ಆಯ್ತು, ಯಾವಾಗ ಮುಕ್ತಾಯ ಆಯಿತು, ಮುಕ್ತಾಯ ಆದ ನಂತರ ನಾನು ಹೇಗಿದ್ದೇನೆ ಅದನ್ನ ಯಾವುದೇ ತೊಂದರೆ ಇಲ್ಲದಂತೆ ನಾನು ಅನುಭವಿಸಿದ್ದೇನೆ. ಆದ್ರೆ ಈ ಒಂದು ಋತುಸ್ರಾವ ನಿಂತಾಗ ಕೂಡ ಕೆಲವು ಜನ ಹೇಳ್ತಾರೆ, ಅಯ್ಯೋ ನನಗೆ ಹಿಂಗಾಯ್ತು ಹಂಗಾಯ್ತು ಅಂತೇಳಿ ಕೆಟ್ಟ ಪರಿಣಾಮಗಳನ್ನೆಲ್ಲ ಹೇಳ್ತಾರೆ. ಅದು ಆಗದೆ ಇದ್ದಂಗೆ ಕೂಡ ನಾವು ಮಾಡ್ಕೊಳ್ಳೋದು ನಮ್ಮ ಕೈಲಿದೆ ಸರ್. ಈ ಯೋಗ ಮತ್ತು ಧ್ಯಾನದಿಂದ ನಾವು ಇದನ್ನ ಖಂಡಿತವಾಗಿಯೂ ಕೂಡ ನಾವು ಈ ಒಂದು ಸ್ಥಿತಿಯನ್ನ ಅಂದ್ರೆ ಇದರಿಂದ ಕೆಟ್ಟ ಪರಿಣಾಮ ಆಗದೆ ಇದ್ದ ರೀತಿಯಲ್ಲಿ ನಾವು ಮಾಡ್ಕೊಳ್ಬಹುದು.
1: ಈಗ ಈ ವರ್ಷದ ಒಂದು ಘೋಷವಾಕ್ಯ ಅಥವಾ ಒಂದು ಸ್ಲೋಗನ್ ಎನ್ನುವಂತಹದ್ದು ಆರೋಗ್ಯಯುತವಾಗಿ ವೃದ್ಧಾಪ್ಯವನ್ನು ಎದುರಿಸುವಂತಹದ್ದು. ಈ ನಿಟ್ಟಿನಲ್ಲಿ ಯೋಗಾಸನದ ಒಂದು ಪ್ರಾಮುಖ್ಯತೆ ಏನು ಅಂತ?
0: ವೃದ್ಧಾಪ್ಯ ಅಂದ ತಕ್ಷಣ ಎಲ್ರಿಗೂ ಕೂಡ ಸರ್ ಒಂಥರ ಹೆದರಿಕೆ. ಈಗ ಉದಾಹರಣೆಗೆ ನೋಡಿ, ಒಂದು 30-40 ವರ್ಷ ಆದ ತಕ್ಷಣ ನಮ್ಮ ಕೂದಲು ಹಣ್ಣಾಗ್ಬಿಡ್ತದೆ. ಅವಾಗ ನಮ್ಗೆ ಏನು ಸೂಯ್ಯೋಪ ನನ್ ವಯಸ್ಸಾಗೋಯ್ತು ಹೇಳಿ ಅದನ್ನ ನಾವು ಮುಚ್ಕೊಳ್ಳಿಕ್ಕೆ ಏನೋ ಒಂದಷ್ಟು ಬಣ್ಣಗಳನ್ನ ಹಚ್ಕೊಳ್ತೇವೆ. ಇನ್ನು ನಾನು ಎಷ್ಟು ಒಂದು 18-20 ವರ್ಷದಲ್ಲೇ ನಾನು ಇದ್ದೇನೆ ಹೇಳಿ 40 ವರ್ಷದಲ್ಲಿ ಆ ತೋರಿಕೆಯನ್ನ ನಾವು ಮಾಡ್ಕೊಳ್ತೇವೆ. ಆ ನಂತರ ಡ್ರೆಸ್ ಗಳನ್ನ ಕೂಡ ಬದಲಾವಣೆ ಮಾಡ್ಕೊಳ್ತೇವೆ. ಯಾಕೆ ಕೇಳಿದ್ರೆ ಸಣ್ಣ ಮಕ್ಕಳು ಯಾವ ರೀತಿಯಲ್ಲಿ ಡ್ರೆಸ್ ಗಳನ್ನ ಹಾಕೊಳ್ತಾರೆ ನೋಡ್ರಿ, ಚಂದ ಚಂದ ಅವರನ್ನ ಅಂದ್ರೆ ಆಕರ್ಷಣೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಾವು ಒಂದು ವಯಸ್ಸಿಗೆ ಬಂದಾಗ ನಾವು ಮಾಡ್ಕೊಳ್ತೇವೆ. ಆದ್ರೆ ಅದೆಲ್ಲವೂ ಕೂಡ ಸರ್ ಕೃತಕ. ಈ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮವನ್ನ ಮಾಡುವುದರಿಂದ ನಮ್ಮ ಚರ್ಮದ ಸುಕ್ಕುಗಟ್ಟುವಿಕೆಯನ್ನ ನಾವು ಮುಂದೂಡಬಹುದು. ಈಗ ಸಾಮಾನ್ಯ ನೋಡ್ರಿ, ಒಂದು ಯಾರೋ ಒಂದು 40 ವರ್ಷ ಆಯ್ತು ಅಂದ್ರೆ ಸರಿಯಾಗಿ ಒಂದು 15 ನಿಮಿಷ ನಿಂತ್ಕೋ ಅಂದ್ರೆ ಅವರಿಗೇನು ನಿಂತರೆ ಮಂಡಿ ನೋವು, ಕೂತ್ರೆ ಸೊಂಟ ನೋವು, ಅಂದ್ರೆ ಗಂಟು ನೋವು ಸೊಂಟ ನೋವು ಸಾಮಾನ್ಯ ಸರ್. ಅದು ಯಾವ್ದು ಇರಬಾರದು ಅಂತ ಹೇಳಾದ್ರೆ ಇದರಲ್ಲಿ ಇರತಕ್ಕಂತ ಆರೋಗ್ಯ ಸಲಹೆಯನ್ನ ಪಡ್ಕೊಳ್ಬೇಕು, ಮತ್ತೆ ಆರೋಗ್ಯಕ್ಕಾಗಿ ಯೋಗ ಹೇಳುವುದನ್ನ 1/2 ಗಂಟೆ ಪಾಲನೆ ಮಾಡ್ಲೇಬೇಕು. ಈಗ ಉದಾಹರಣೆಗೆ ನಾನು ಹೇಳ್ತೇನೆ, ನನಗೆ ಈಗ 58 ವರ್ಷ ಮುಗೀತು ಸರ್. 58 ವರ್ಷದಲ್ಲಿ ನಾನಿನ್ನು ಗಂಟು ನೋವು ಸೊಂಟು ನೋವು ಅವ್ರು ಹೇಳಿದ ಕೇಳಿದಾಗ ಅಬ್ಬಾ ಇವರಿಗೆಲ್ಲ ಯಾಕೆ ಬರ್ತದೆ ಇದು ಅಂತೇಳಿ ನನಗೆ ಅನಿಸ್ತದೆ. ಆದ್ರೆ ನಾನು ಅವರಂಗೆ ಇದ್ದಿದ್ರೆ ನನಗೂ ಕೂಡ ಅದು ಬರ್ತಿತ್ತು ಗೊತ್ತಿಲ್ಲ ಸರ್. ಇದರಿಂದ ಸಾಮಾನ್ಯವಾಗಿ ನಮ್ಮ ತೂಕವನ್ನ ಸಾಮಾನ್ಯವಾಗಿ ನಂಗೆ ನೋಡಿದವರು ಎಲ್ಲರೂ ಹೇಳ್ತಾರೆ, ನೀವು 30 ವರ್ಷದಿಂದ ಹೀಗೆ ಇದ್ದೀರಲ್ಲ ಹೇಗೆ ಅಂತ. ನೀವು ಕೂಡ ಇರಬಹುದು, ಆದ್ರೆ ನಾನು ಹೇಳ್ದಂಗೆ ನೀವು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನೀವು ನಾನಿದ್ದಂಗೆ ಇರಬಹುದು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಯಸುವುದೇನು, ನಾನು ಚಂದ ಕಾಣಬೇಕು. ಆದ್ರೆ ಸಾಮಾನ್ಯವಾಗಿ ನಮ್ಮ ನಡವಳಿಕೆ ಮೊದಲನೇದಾಗಿ ಬೇಕೇ ಬೇಕು. ಆ ನಂತರ ಆರೋಗ್ಯವಾಗಿ ಇದ್ರೆ ನಮ್ಮ ಚರ್ಮದ ಮೇಲೋ ಕೂದಲಿನ ಮೇಲೋ ಎಲ್ಲ ಒಂದು ಕೆಟ್ಟ ಪರಿಣಾಮ ಬೀರುವುದನ್ನ ನಾವು ಈ ಒಂದು ಯೋಗದಿಂದ ಸರ್ ಕಾಪಾಡಿಕೊಳ್ಬಹುದು, ನಮ್ಮ ಆಯುಷ್ಯನು ಕೂಡ ಮುಂದೆ ಹಾಕಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಈಗ ನಮ್ಮ ಹತ್ರ ಕೇಳ್ತಾರೆ, ಯೋಗ ಮಾಡಿ ಮಾಡಿ ನೀವು 8 ವರ್ಷ ಬದುಕ್ತೀರಿ, ಕಡೆ ಕೂಡ ನೀವು ಹೋಗೋದೇ ಅಲ್ವಾ ಅಂತೇಳಿ. ಆದ್ರೆ ಅದು ವಿಷಯ ಅಲ್ಲ, ನಾವು ಬೇಕಾದ್ರೆ ಒಂದು 70 ವರ್ಷನ 80 ವರ್ಷನ ಬೇಕಾದ್ರೆ 100 ವರ್ಷನ ಎಷ್ಟು ವರ್ಷ ಬದುಕಿದ್ರು ಕೂಡ ನಾವು ಹೇಗ್ ಬದುಕಿದ್ದೇವೆ, ಸ್ವತಂತ್ರವಾಗಿ ಆರೋಗ್ಯವಾಗಿ ನಾವು ಬದುಕಿದ್ದೇವೆ ಅನ್ನುವುದು ನಮಗಿರ್ಬೇಕು, ಅದು ಬದುಕು. ಈಗ ನರಳಾಡ್ತಾ ಆಡ್ತಾ ಹಾಸಿಗೆ ಮೇಲೆ ಕೂತು 30 ವರ್ಷ ನಾನು ಹಾಸಿಗೆ ಮೇಲೆ 30 ವರ್ಷ ಊರು ತಿರುಗದೆ ಒಟ್ಟು ನನ್ಗೆ 80 ವರ್ಷ ನಾನು ಆಯುಷ್ಯ, ನಮ್ಮ ಅಪ್ಪ ಅಮ್ಮ ಎಲ್ಲ 70-80 ವರ್ಷ ಬದುಕಿದ್ರು, ಅದು ಬದುಕಿದ್ದೆ ಹಂಗೆ ಹೇಳುದು ಬೇಕೋ ಬೇಡ. ಅದಕ್ಕಾಗಿ ನಾವು ಆರೋಗ್ಯವಂತರಾಗಿ ಇದ್ದಷ್ಟು ದಿನ ಮತ್ತೊಬ್ಬರಿಗೆ ಹೊರೆ ಆಗದೆ ನಾವು ಬದುಕಬೇಕು ಅಂದ್ರೆ ಈ ಎಲ್ಲ ಒಂದು ಕ್ರಿಯೆಯನ್ನ ಪ್ರತಿ ದಿವಸ ಮಾಡ್ಲೇಬೇಕು ಸರ್.
1: ಪ್ರಾದವರೀಗ ಯೋಗಾಸನವನ್ನ ಪ್ರತಿ ದಿವಸವೂ ಕೂಡ ನೀವು ಅನುಷ್ಠಾನ ಮಾಡಿಕೊಂಡು ಬಂದಂತವರು, ಜೊತೆಗೆ ಬೇರೆ ಬೇರೆ ಹಂತದಲ್ಲಿ ಸ್ಪರ್ಧೆಯಲ್ಲಿಯೂ ಕೂಡ ಭಾಗವಹಿಸಿದಂತವರು, ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಪಡ್ಕೊಂಡು ಇದೀಗ ರಾಷ್ಟ್ರ ಮಟ್ಟಕ್ಕೂ ಕೂಡ ನೀವು ಆಯ್ಕೆಯಾಗಿದ್ದೀರಿ. ಈ ಒಂದು ಆಯ್ಕೆಯ ಪ್ರಕ್ರಿಯೆ ಮತ್ತು ನೀವು ಇದರಲ್ಲಿ ಭಾಗವಹಿಸಿ ಪಡೆದಂತಹ ಒಂದು ಅನುಭವ ಈ ಬಗ್ಗೆ ಹೇಳಿ.
0: ಸರ್, ನಾನು ಹೇಳದ್ನಲ್ವಾ, ಒಂದು 10 ವರ್ಷದಿಂದ ನಾನು ಯೋಗಾಭ್ಯಾಸದಲ್ಲಿ ತೊಡ್ಕೊಂಡಿದ್ದೇನೆ. ಈ ಒಂದು 5 ವರ್ಷದಿಂದ ಆರೋಗ್ಯ ಸಿರಿ ಕಮ್ಯುನಿಟಿ ಹೇಳ್ತಕ್ಕಂತ ಒಂದು ನಮ್ಮ ಕಮ್ಯುನಿಟಿಯಲ್ಲಿ ನಾನು ವಾರದಲ್ಲಿ 1 ಅಥವಾ 2 ದಿನ ನಮ್ಮ ಮಹಿಳೆಯರಿಗಾಗಿ ಆ ಗ್ರೂಪ್ ಅಲ್ಲಿ ಆನ್ಲೈನ್ ಅಲ್ಲಿ ನಾನು ಕ್ಲಾಸ್ ಅಂತ ತಗೊಳ್ತೇನೆ. ಆವಾಗ ಸಾಮಾನ್ಯವಾಗಿ ನನ್ನ ಕ್ಲಾಸಿಗೆ 40ರಿಂದ 45 ಮಹಿಳೆಯರು ಅಲ್ಲಿ ಭಾಗವಹಿಸ್ತಾರೆ. ಯೋಗ ಕ್ಲಾಸ್ ಮುಗಿದ ತಕ್ಷಣ ಅದು 45 ನಿಮಿಷಗಳ ಕಾಲ ಯೋಗ ತರಬೇತಿಯನ್ನು ನಾನು ಮತ್ತೊಬ್ಬರಿಗೆ ಕೊಡೋದು. ಅವರೆಲ್ಲ ಜಾಯಿನ್ ಆಗ್ತಾರೆ. ನನ್ನ ಹತ್ರ ಏನು ಆಗ್ತದೆ ಅದನ್ನೆಲ್ಲ ಅವರಿಗೆ ಕೊಟ್ಟು ಅವರೆಲ್ಲರ ಆರೋಗ್ಯ ಕಾಪಾಡುವುದು ನನ್ನ ಉದ್ದೇಶಕ್ಕಾಗಿ ನಾನು ಮಾಡಿದ್ದೇನೆ. ಉದಾಹರಣೆಗೆ ಒಬ್ಬರಿಗೆ ಸಹಾಯ ಮಾಡಬೇಕು ಅಂದ್ರೆ ದುಡ್ಡು ಕೊಡುವುದೇ ಸಹಾಯ ಅಂತೇಳಿ ತಿಳ್ಕೊಂಡ್ಬಿಡ್ತಾರೆ. ಅದಲ್ಲ ಸರ್, ನಿಮ್ಮ ಆರೋಗ್ಯವನ್ನು ನಾನು ಕಾಪಾಡ್ತೇನೆ, ಆರೋಗ್ಯಕ್ಕಾಗಿ ನಾನು ಸಲಹೆಯನ್ನು ಕೊಡ್ತೇನೆ ಹೇಳಿ ಅದರಿಂದ ನಿಮ್ಮ ಒಂದು ಆರೋಗ್ಯ ಸುಧಾರಣೆ ಆಯ್ತು ಅಂದ್ರೆ ಅದು ಒಂದು ಸಹಾಯ ಅಂತೇಳಿ ನಾನು ತಿಳ್ಕೊಂಡು ಆ ಒಂದು ಕಮ್ಯುನಿಟಿಯಲ್ಲಿ 5 ವರ್ಷದಿಂದ ನಾನು ಈ ತರಬೇತಿಯನ್ನು ಕೊಡ್ತಾ ಇದ್ದೇನೆ ಸರ್. ತರಬೇತಿಯನ್ನ ಕೊಡ್ತಾ ಅವರು ಏನು ಹೇಳ್ತಾರೆ ಕೇಳಿದ್ರೆ ನನ್ನನ್ನ ಉದಾಹರಣೆಯಾಗಿ 5 ವರ್ಷದಲ್ಲಿ ಒಂದೇ ಒಂದು ದಿನ ಅವ್ರು ಹೇಳ್ದ ಕ್ಲಾಸ್ ಅನ್ನ ನಾನು ಮಿಸ್ ಮಾಡ್ಕೊಳ್ಳಿಲ್ಲ. ಇವತ್ತು ನಿಮ್ಮ ಕ್ಲಾಸು ನೀವು ನಡೆಸಬೇಕು ಅಂದಾಗ ನಾನು ಹೋಗಿರ್ತೇನೆ. ಇದೇ ನನ್ನ ಕಾರ್ಯಕ್ರಮ, ಹೋಗ್ತೇನೆ, ಹೋಗುದಿಲ್ಲ ಅನ್ನೋದಿಲ್ಲ, ಆದ್ರೆ ಇದೇ ನನಗೆ ಮೇನ್. ನಾನು ಇದನ್ನ 5 ವರ್ಷದಿಂದ ಪಾಲನೆ ಮಾಡ್ತಾ ಬಂದಿದ್ದೇನೆ. ಆಮೇಲೆ ಈ ಒಂದು ಕಾರ್ಯಕ್ರಮ ಮುಗಿದ ನಂತರ, ಒಂದು 45 ನಿಮಿಷದ ಅವಧಿ ಮುಗಿದ ನಂತರ ನನ್ನನ್ನು ಅಪ್ರಿಶಿಯೇಟ್ ಮಾಡ್ತಾರೆ ಅವರು. ಕೆಲವಷ್ಟು ಮಾತು ನಮಗೇನಾಗ್ತದೆ ಕೇಳಿದ್ರೆ ಒಂದು ಪ್ರೇರಣೆ ಆಗ್ತದೆ. ಹೀಗೆ ಮಾಡ್ತಾ ನಾನು 5 ವರ್ಷದಲ್ಲಿ ಈ ಒಂದು ಯೋಗವನ್ನ ತುಂಬಾ ಚೆನ್ನಾಗಿ ನಿರಂತರವಾಗಿ ಮಾಡುವುದರಿಂದ ಒಳ್ಳೆ ಒಂದು ಅಭ್ಯಾಸವನ್ನ ರೂಢಿ ಮಾಡಿಕೊಂಡೆ. ಆ ನಂತರ ನಮಗೆ ಒಬ್ರು ಸೋರಿದ್ದಾರೆ, ಬಣ್ಣ ಭಟ್ ಅಂತ ಹೇಳೋರು, ಅವರು ಶಿಕ್ಷಕರೇ. ಅವರು ನನ್ನ ಹತ್ರ ಏನ್ ಹೇಳಿದ್ರು, ನೋಡು ರಾಧಕ್ಕ, ನೀನು ಒಂದು ಸ್ಪರ್ಧೆ ಭಾಗವಹಿಸಬೇಕು, ಆವಾಗ ನೀನ್ ಯಾರು, ನೀನ್ ಹೇಗಿದ್ದೀಯ ಹೇಳುವುದು ನಿನಗೆ ಗೊತ್ತಾಗ್ತದೆ, ಅದನ್ನ ನೀನ್ ಮಾಡ್ಲೇಬೇಕು ಅಂತ ಹೇಳಿದ್ರು. ನಾನು ಕಳೆದ ವರ್ಷ ಏನ್ ಮಾಡಿದೆ, ಆಯ್ತಪ್ಪ ಸುಬ್ರಣ ಅಂತೇಳಿ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ ಇದನ್ನ ತುಂಬು ಅಂತೇಳಿ. ಅದು ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಇತ್ತು, ಅದನ್ನ ನಾನು ತುಂಬಿದೆ. ಆಮೇಲೆ ಅದೇ ದಿನ ಹೋದೆ, ಅದು ಕಾರವಾರದಲ್ಲಿ ಮಾಲಾದೇವಿ ಕ್ರೀಡಾಂಗಣ ಅಂತೇಳಿ ಇತ್ತು, ಬಹಳ ಜನ ಬಂದಿದ್ರು. ಅಲ್ಲಿ ಸ್ಪರ್ಧೆಯನ್ನ ಕೊಟ್ಟೆ.
1: ಸ್ಪರ್ಧೆಯ ಸ್ವರೂಪದ ಬಗ್ಗೆ ಸ್ವಲ್ಪ.
0: ಸ್ಪರ್ಧೆ ಅಂದ್ರೆ ಯೋಗದಲ್ಲಿ 3 ರೀತಿಯ ಯೋಗ ಇತ್ತು. ಒಂದು ಸಾಂಪ್ರದಾಯಿಕ ಯೋಗ ಅಂತೇಳಿ ಟ್ರೆಡಿಷನಲ್, ಆದ್ರೆ ಅಲ್ಲಿ ನಿಯಮಗಳಿರ್ತವೆ, ಇಂಥದೇ ಸಮಯದ ಇದ್ರೊಳಗೆ ಇದೇ ಒಂದು ಯೋಗವನ್ನ ಮಾಡಬೇಕು, ಯಾರು ಭಾಗವಹಿಸ್ತಾರೋ ಅದನ್ನ ಎಷ್ಟೊಂದು 5 ಆಸನ 10 ಆಸನ ಹಿಂಗ್ ಕೊಡ್ತಾರೆ, ಆ ಕೊಟ್ಟ ಆಸನನ್ನೇ ಎಲ್ಲರೂ ಮಾಡಬೇಕು, ಅಷ್ಟೇ ಅವಧಿಯಲ್ಲಿ ಹೋಲ್ಡ್ ಮಾಡಿರ್ಬೇಕು ಅದನ್ನ. ಆ ರೀತಿಯ ಒಂದು ನಿಯಮ ಇರ್ತದೆ, ಆ ನಿಯಮದ ಪ್ರಕಾರ ನಾವು ಮಾಡಿ ಅದನ್ನ ಮುಗಿಸಿ ನಾನೇನ್ ಮಾಡಿದೆ, ಮನೆ ಬಂದು 3 ಗಂಟೆ ಮನೆ ಬಂದಿದ್ದೇನೆ, 7 ಗಂಟೆಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದಾರಂತೆ ಅವರು. ಆವಾಗ ನಿನಗೆ ಇಲ್ಲಿ 2nd prize ಬಂತು ಅಂತ ಹೇಳಿದ್ರು, ಬಹಳ ಖುಷಿ ಆಯ್ತು. 2nd prize ಬಂದವರಿಗೂ ಕೂಡ ಸರ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಗೆ ಅವಕಾಶ ಇತ್ತು, ಅಲ್ಲಿ ಕೂಡ ಹೋದೆ. ಆಮೇಲೆ ಅಲ್ಲಿ ನನ್ಗೆ ನಂಬರ್ ಬರ್ಲಿಲ್ಲ. ಈ ವರ್ಷ ಮತ್ತೆ ನಾನೇ ಪ್ರೇರಿತನಾಗಿ, ನಾನು ಕಳೆದ ವರ್ಷ 2nd ಬಂದಿದ್ದೇನಲ್ಲ, ಈ ವರ್ಷ ಸ್ವಲ್ಪ ಭಾಗವಹಿಸ ತಲೆಯಲ್ಲಿ ಇಟ್ಕೊಂಡು ಆನ್ಲೈನ್ ಅನ್ನ ತುಂಬದೆ ಸಿರ್ಸಿಯಲ್ಲಿ ಇತ್ತು. ಸಿರ್ಸಿಗೆ ಹೋದಾಗ ನನಗನ್ಸಿತ್ತು ಏನ ನಂಬರ್ ಬರ್ತೇನೋ ಬಿಡ್ತೇನೋ ಗೊತ್ತಿಲ್ಲ, ಕೊನೆಗೆ ನೋಡಿದ್ರೆ ಅಲ್ಲಿ ಫಸ್ಟೇ ಬಂತು ನಂದು. ಈ ವರ್ಷದಲ್ಲಿ ಆರ್ಟಿಸ್ಟಿಕ್ ಯೋಗ, ಆರ್ಟಿಸ್ಟಿಕ್ ಯೋಗ ಅಂದ್ರೆ ಸರ್ ಕಲಾತ್ಮಕ ಯೋಗ ಅಂತ ಹೇಳಿ, ಅಂದ್ರೆ 2.5-3 ನಿಮಿಷಗಳ ಕಾಲದಲ್ಲಿ ಒಂದು ಹಾಡನ್ನ ಹಾಕೊಳ್ಬೇಕು, ಆ ಹಾಡಿನ ನಾದಕ್ಕೆ ನಾವು ಹೆಜ್ಜೆ ಹಾಕ್ತಾ 10 ಆಸನಗಳನ್ನ ಮಾಡಬೇಕು. ಅಂದ್ರೆ ನಿಂತು ಮಾಡುವಂತ 2 ಆಸನ, ಆಮೇಲೆ ಅದು ಲೆಗ್ ಬ್ಯಾಲೆನ್ಸ್ ಆಗಿರ್ಬೇಕು, ಆ ನಂತರ ಕುಳಿತು ಕೈ ಮೇಲೆ ಬ್ಯಾಲೆನ್ಸ್ ಮಾಡಬೇಕು ಅಂತದ್ 2, ಆ ನಂತರ ಮುಂದೆ ಬಾಗುವಂತ 2 ಆಸನ, ಹಿಂದೆ ಬಾಗುವಂತ 2 ಆಸನ, ಟ್ವಿಸ್ಟ್ 2, ಒಟ್ಟು 10 ಆಸನಗಳನ್ನ ಈ ವೆರೈಟಿಯಲ್ಲೇ ಮಾಡ್ಬೇಕು ಸರ್. ಯಾವ್ದಾರು ಮಾಡಿದೆ ಅಂದ್ರೆ ಮಾರ್ಕ್ಸ್ ಬರಲ್ಲ. ನಾನು ಇಷ್ಟನ್ನು ಮಾಡಿದ್ದೇನೆ, 2.5 ನಿಮಿಷಕ್ಕೆ ಮುಗಿಸಿದ್ದೇನೆ, ಹಾಡಿಗೆ ತಕ್ಕಂತ ಹೆಜ್ಜೆ ಕೂಡ ಹಾಕಿದ್ದೇನೆ. ಆವಾಗ ನನಗೆ ಇದರಲ್ಲಿ ಫಸ್ಟ್ ಬಂತು. ಫಸ್ಟ್ ಬಂದಾಗ ತುಂಬಾ ಖುಷಿ ಆಯ್ತು, ಅಯ್ಯೋ ಕಳೆದ ವರ್ಷ ನನ್ಗೆ 2nd ಬಂದಿತ್ತು, ಈ ವರ್ಷ ಫಸ್ಟ್ ಆಯ್ತು. ಫಸ್ಟ್ ಬಂದ್ಮೇಲೆ ನಮ್ಗೆ ನಮ್ಮ ಅಮೇತಿ ಅಲ್ಲಿಗೆ ನಿಲ್ಲೋದಿಲ್ಲ, ರಾಜ್ಯ ಮಟ್ಟಕ್ಕೂ ನಾವು ಆಯ್ಕೆ ಆದಾವಾಗ ಬಹಳ ಖುಷಿ ಆಯ್ತು. ರಾಜ್ಯ ಮಟ್ಟಕ್ಕೂ ಕೂಡ ನಾನು ಹೋದೆ, ಅದು ಈ ವರ್ಷ ಬೆಂಗಳೂರಲ್ಲೇ ಇತ್ತು ಸರ್. ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವುದೇ ಒಂದು ಹೆಮ್ಮೆ ಅಂತ ಹೇಳ್ಕೊಂಡು ಹೋದೆ ಸರ್. ಅಲ್ಲಿ ಒಂದು 23 ಜನ ಸ್ಪರ್ಧಿಗಳಿದ್ರು. ಅದರಲ್ಲಿ ಕಲಾತ್ಮಕ ಯೋಗ ಒಂದು ವಿಶೇಷವಾದದ್ದು, ಅದನ್ನ ಎಲ್ಲರೂ ಮಾಡುವುದನ್ನ ನಾನು ನೋಡ್ತಾ ನನ್ನ ಪಾಲಿನೂ ಬಂತು. ಆದ್ರೆ ಈ ಸಮಯದಲ್ಲಿ ನಾನು ಏನ್ ಮಾಡಿದ್ದೀನಿ ಕೇಳಿದ್ರೆ, ನನ್ನ ಹತ್ರ ಏನಾಗ್ತದೋ ಅಷ್ಟು ಎಫರ್ಟ್ ಅನ್ನು ಕೂಡ ಹಾಕಿದ್ದೇನೆ. ಪ್ರತಿಯೊಬ್ಬರು ಕೂಡ ಹೇಗ್ ಮಾಡ್ತಾರೆ ಹೇಳುವುದನ್ನ ನೋಡಿದ್ದೇನೆ. ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನಾಯ್ತು, ನನ್ನ ಅವಧಿ ಮುಗಿತಪ್ಪ ನಾನು ಬಂದ್ಬಿಟ್ಟಿದ್ದೆ. ಅದು ಇಲ್ಲಿ ಕೂತು ರಾತ್ರಿ 9:30 ಆಗಿದೆ, ಅಲ್ಲಿ ತನಕನೂ ನಾನು ಕೂತು ಎಲ್ಲರೂ ಹೇಗ್ ಮಾಡ್ತಾರೆ, ಯಾಕೆಂದ್ರೆ ನಾನೇ ಒಂದು ತಿಳ್ಕೊಳ್ಳೋದಲ್ಲಲ್ವಾ, ಅದು ವಿಭಿನ್ನತೆಯನ್ನ ನಾವು ನೋಡ್ಬೇಕು ಹೇಳುವ ದೃಷ್ಟಿಯಿಂದ ಎಲ್ಲವನ್ನ ನೋಡಿದೆ. ಕೊನೆಗೆ ರಿಸಲ್ಟ್ ಕೂಡ ಅನೌನ್ಸ್ ಮಾಡುವಂತ ಸಮಯ ಬಂತು. ಫಸ್ಟ್ ಪ್ರೈಸ್ ಹೇಳುವಾಗ ರಾಧಾ ಭಟ್ ಉತ್ತರ ಕನ್ನಡ ಇವರು ಫಸ್ಟ್ ಬಂದಿದ್ದಾರೆ ಅಂತ ಹೇಳಿದಾಗ ನನ್ನ ಖುಷಿ ಬಹಳ ಆಯ್ತು. ಮುಂದಿನ ಹಾದಿ ನಮ್ಗೆ ರಾಷ್ಟ್ರಮಟ್ಟಕ್ಕೂ ಕೂಡ ನಾನು ಹೋಗಿ ಭಾಗವಹಿಸಿದೆ.
1: ವಿಶೇಷವಾದಂತ ತರಬೇತಿ
0: ನಾನು ಇಲ್ಲಿವರೆಗೆ ಸ್ವಂತ ನಾನು ರೂಢಿ ಮಾಡ್ಕೊಂಡದ್ದು, ಅದಕ್ಕಾಗಿ ಅದನ್ನೇ ನಾನು ಮುಂದುವರಿಸಿ ರಾಷ್ಟ್ರ ಮಟ್ಟದಲ್ಲಿ ಹೋಗಿ ನಾನು ಹೆಂಗೆ ಅಂತೇಳಿ ನೋಡ್ಕೊಂಡ್ಬರುವಂತ ಒಂದು ಸದಾವಕಾಶ ನನಗೆ ಸಿಕ್ಕಿದೆ. ಅದಕ್ಕಾಗಿ ನಾನು ಅಲ್ಲಿ ಹೋಗಿ ಭಾಗವಹಿಸಿ ಬರುವಂತ ವಿಚಾರವನ್ನು ನಾನು ಇಟ್ಟು
1: ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪುರಸ್ಕೃತರಾಗಿರುವುದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ಹೆಜ್ಜೆಗೆ ಶುಭವನ್ನು ಕೂಡ ಹಾರೈಸ್ತಾ ಇದ್ದೀವಿ. ನಮ್ಮೆಲ್ಲ ಕೀಳುಗರ ಪರವಾಗಿ ರಾಧಾ ಎಂ ಭಟ್ ಅವರೇ, ಯೋಗಾಸನ ಎನ್ನುವಂತಹದ್ದು ಪ್ರತಿನಿತ್ಯವೂ ಕೂಡ ನಾವು ಅನುಷ್ಠಾನ ಮಾಡಬೇಕಾಗಿರುವಂತಹ ಒಂದು ಜೀವನ ಕ್ರಮ, ನಮ್ಮ ಭವಿಷ್ಯಕ್ಕಾಗಿ ನಮ್ಮ ಈ ಯೋಗಾಸನ ಇರುವಂತಹದ್ದು, ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್.
2: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ಯೋಗ ಸಾಧಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಾಧಾ ಎಂ ಭಟ್ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು.
4: ಬೇಗ ಟಿಫಿನ್ ಪ್ಯಾಕ್ ಮಾಡಿ.
5: ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
6: ಇವತ್ತು ಪಾರ್ಟಿ ಬೇಕೇ ಬೇಕು.
7: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
6: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ.
7: ಏ
6: ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
8: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
6: ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್.
8: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
9: ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು, ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9:00 ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258, STD ಕ್ರಮಾಂಕ 08172. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು, ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9:00 ಕರೆ ಮಾಡಿ ಮಾತನಾಡಿ.

0: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಡೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡುವುದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ

0: பலசிறி பலசிறி பலசிறி பலசிறி
1: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
0: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
1: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
0: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ತೋಟಗಾರಿಕೆ ಇಲಾಖೆ ಹಾಸನ.
3: ಆಕಾಶವಾಣಿ ಹಾಸನ ಎಫ್ಎಂ ಸಮಯ ಸರಿಯಾಗಿ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ.

0: ಆರೋಗ್ಯ ಕಾರ್ಯಕ್ರಮ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನವಿದೆ. ಬಳಿಕ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಎಆರ್ ಮಧುಸೂದನ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಆರಂಭದಲ್ಲಿ ಕೇಳಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಹಾಗೆಯೇ ಕಿವಿ ಮೂಗು ಮತ್ತು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದಂಥ ಡಾಕ್ಟರ್ ಮೋಹನ್ ಅಪ್ಪಾಜಿಯವರು. ನಮಸ್ಕಾರ ಡಾಕ್ಟರ್ ಮೋಹನ್ ಅಪ್ಪಾಜಿಯವರೇ.
2: ನಮಸ್ಕಾರ.
1: ಈಗೀಗ ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ನಾವು ಹೆಚ್ಚು ಕೇಳ್ತಾ ಇದ್ದೀವಿ.
2: ಹೌದು.
1: ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ಅರಿವನ್ನ ಮೂಡಿಸೋದು ಬಹಳ ಅವಶ್ಯಕ.
2: ಹೌದು.
1: ಮೊದಲಿಗೆ ಈ ಥೈರಾಯ್ಡ್ ಗ್ರಂಥಿ ಬಗ್ಗೆ ಒಂದು ಪರಿಚಯವನ್ನ ಮಾಡಿಕೊಡ್ತೀರಾ?
2: ಈ ಥೈರಾಯ್ಡ್ ಗ್ರಂಥಿ, ಅದನ್ನ ಕಾಮನ್ ಆಗಿ ನಾವು ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಇದೊಂದು ಎಂಡೋಕ್ರೈನ್ ಗ್ಲ್ಯಾಂಡ್, ನಮ್ಮ ಕುತ್ತಿಗೆ ಮುಂಭಾಗದಲ್ಲಿ ಇರ್ತದೆ, ಸ್ಕಿನ್ ಒಳಭಾಗದಲ್ಲಿ. ಇದು ಸುಮಾರು ಒಂದು 25 ಗ್ರಾಂ ಇರ್ಬೋದು, ಒಂದು ಸಣ್ಣ ಗ್ರಂಥಿ. ಅದು ಎಲ್ಲ ನಮ್ಮ ಬಾಡಿ, ಹಾರ್ಟ್, ಟೆಂಪರೇಚರ್ ಎಲ್ಲಾನು ರೆಗ್ಯುಲೇಟ್ ಮಾಡ್ತದೆ. ಅಷ್ಟೊಂದು ಇಂಪಾರ್ಟೆಂಟ್ ಗ್ಲ್ಯಾಂಡ್ ಅದು. ಸೊ ಅದರ ಹಾರ್ಮೋನು ಥೈರಾಕ್ಸಿನ್ ಹಾರ್ಮೋನ್ ಅಂತ ಹೇಳ್ತೇವೆ. ಅದು ಇಡೀ ನಮ್ಮ ದೇಹದ ಗ್ರೋತ್ ಇರ್ಬೋದು, ಎಲ್ಲ ಸೆಲ್ ಮೆಟಾಬಾಲಿಸಮ್ ಇರ್ಬೋದು, ಟೆಂಪರೇಚರ್ ರೆಗ್ಯುಲೇಷನ್ ಇರ್ಬೋದು, ನಮ್ಮ ಬಾಡಿದು ಹಾರ್ಟ್ ಬೀಟ್ ಇರ್ಬೋದು, ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು. ಈ ಥೈರಾಕ್ಸಿನ್ ಹಾರ್ಮೋನ್ ಅಷ್ಟೊಂದು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ. ಸೊ ನಮ್ಮ ಮಡಿಕೇರಿ ಮತ್ತೆ ಕೊಡಗಿನಲ್ಲಿ ಸ್ವಲ್ಪ ಇದು ಕಾಮನ್ ಡಿಸಾರ್ಡರ್ ಆಗಿ ಕಂಡು ಬರ್ತವೆ, ನಮ್ಮ ಹತ್ರ ಟ್ರೀಟ್ಮೆಂಟ್ ಬರ್ತಾರೆ.
1: ಕಾರಣ ಏನಿರಬಹುದು ಅಂತೀರಾ?
2: ಕಾರಣ ಅಂದ್ರೆ ಒಂದು ಎತ್ತರದ ಪ್ರದೇಶ ಇದು, ಅದರಿಂದ ಅಯೋಡಿನ್ ಡಿಫಿಷಿಯನ್ಸಿ ಸ್ವಲ್ಪ ಕಾಮನ್ ಇದೆ ಇಲ್ಲಿ. ಹಾಗಾಗಿ ಈಗ ಇತ್ತೀಚೆಗೆ ಅಯೋಡೈಸ್ ಸಾಲ್ಟ್ ಬಂದ್ಮೇಲೆ ಸ್ವಲ್ಪ ಕಮ್ಮಿ. ಇದು ಎನದರ್ ಕಾಸ್ ಏನಂದ್ರೆ ಒಂದು ಜೆನೆಟಿಕ್ ಪ್ರೀ ಡಿಸ್ಪೊಸಿಷನ್, ಜೆನೆಟಿಕ್ ಇರ್ಬೋದು ಅಥವಾ ಆಟೋಇಮ್ಯೂನ್ ಡಿಸೀಸ್ ಇರ್ಬೋದು. ಸೊ ಅನೇಕ ಕಾರಣದಿಂದ, ಬಟ್ ಮೇನ್ ಆಗಿ ಅಯೋಡಿನ್ ಡಿಫಿಷಿಯನ್ಸಿಯಿಂದ ಬರುವಂತ

0: ಕಾಯಿಲೆ ಇದು.
1: ಈಗ ಸಾಮಾನ್ಯವಾದ ಈ ಥೈರಾಯ್ಡ್ ಕಾಯಿಲೆಗಳು ಯಾವ್ಯಾವ ಅಂತೀರಾ?
0: ಥೈರಾಯ್ಡ್ ಕಾಯಿಲೆಗಳು ಮೂರು ತರದ್ದು ಇರ್ತದೆ. ಒಂದು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೇವೆ, ಅದು ಥೈರಾಕ್ಸಿನ್ ಹಾರ್ಮೋನ್ ಬಾಡಿಲಿ ಜಾಸ್ತಿಯಾಗಿ ಅದರಿಂದ ಪರಿಣಾಮ ಆಗಿ ಈ ಥೈರಾಕ್ಸಿನ್ ಹಾರ್ಮೋನ್ ಎಲ್ಲ ಬಾಡಿ ಟಿಶ್ಯೂಸ್ ಮೇಲೂ ಆಕ್ಟ್ ಆಗ್ತದೆ. ಸೊ ಅವರಿಗೆ ಪ್ಯಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ, ನಾಡಿ ಮಿಡಿತ ತುಂಬಾ ಜಾಸ್ತಿ ಇರ್ತದೆ, ಹಾರ್ಟ್ ಬೀಟ್ ಜಾಸ್ತಿ ಇರ್ತದೆ, ಆಂಗ್ಸೈಟಿ ಜಾಸ್ತಿ ಇರ್ತದೆ. ಮತ್ತೆ ಕೋಲ್ಡ್ ಇದರಲ್ಲಿ ಹಾಟ್ ವೆದರ್ನ ಅವರು ಬೇರ್ ಮಾಡಕ್ ಆಗೋದಿಲ್ಲ, ಆಂಗ್ಸೈಟಿ, ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಲೇಡೀಸ್ಗೆ, ಅನೇಕ ಗ್ಯಾಸ್ಟ್ರೋಎಂಟರಿಟಿಸ್ ಸಿಂಪ್ಟಮ್ಸ್, ಬೇದಿ ಆತರ ಎಲ್ಲ ಅನೇಕ ಸಿಂಪ್ಟಮ್ಸ್ ಕಂಡು ಬರ್ತದೆ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ. ಮತ್ತೆ ಕೋಪ ಬರೋದು, ಬಾಡಿ ವೀಕ್ ಆಗೋದು, ಇಂಥದ್ದೆಲ್ಲ ತುಂಬಾ ಕಂಡು ಬರ್ತದೆ. ಮತ್ತೆ ಇನ್ನೊಂದು ಏನಂದ್ರೆ ಹೈಪೋಥೈರಾಯ್ಡಿಸಮ್, ಬಾಡಿಲಿ ಥೈರಾಕ್ಸಿನ್ ಕಮ್ಮಿ ಇರ್ತದೆ, ಸರ್ಕ್ಯುಲೇಟಿಂಗ್ ಹಾರ್ಮೋನ್ ಕಮ್ಮಿ ಇರ್ತದೆ, ಅದರಿಂದ ಅವರು ಲೆಥಾರ್ಜಿಕ್ ಸೋಮೇರಿಗಳೇ ಆಗಿರ್ತಾರೆ. ಮತ್ತೆ ಅವರಿಗೆ ಅದರಿಂದ ಪರಿಣಾಮವಾಗಿ ಬೇರೆ ಅನೇಕ ತೊಂದರೆಗಳು ಆಗ್ತವೆ, ಬಾಡಿ ಡೆವಲಪ್ಮೆಂಟ್ ಇರ್ಬೋದು, ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತೆ ಆಂಗ್ಸೈಟಿ ಇರ್ಬೋದು, ಇಂಥದ್ದು ಅನೇಕ ಕಂಡು ಬರ್ತದೆ. ಬಾಡಿ ತುಂಬಾ ದಪ್ಪ ಆಗ್ತದೆ ಅವರಿಗೆ.
1: ಇದು ಎರಡನೇದು.
0: ಹೌದು. ಮತ್ತೆ ಮೂರನೇದು ಇನ್ಫೆಕ್ಷನ್ ಇರ್ಬೋದು, ಥೈರಾಯ್ಡೈಟಿಸ್ ಅಂತ ಹೇಳ್ತೇವೆ, ಆ ಥೈರಾಯ್ಡ್ ಗ್ಲ್ಯಾಂಡ್ ಗೆ ಇನ್ಫೆಕ್ಟ್ ಆಗ್ಬಿಟ್ಟು ಅದನ್ನೊಂದು ಥೈರಾಯ್ಡೈಟಿಸ್ ಅಂತ ಹೇಳ್ತೇವೆ. ಮತ್ತೆ ಆಟೋ ಇಮ್ಯೂನ್ ಪ್ರಾಬ್ಲಮ್ ಇಂದ ಬಾಡಿಲಿ ಆಟೋ ಆಂಟಿಬಾಡೀಸ್ ಡೆವಲಪ್ ಆಗ್ಬಿಟ್ಟು ಅದನ್ನ ಅಟ್ಯಾಕ್ ಮಾಡ್ತದೆ ಥೈರಾಯ್ಡ್ ಸೆಲ್ಸ್ ನ. ಸೊ ಅದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್, ಅದನ್ನ ನಾವು ಕಾಮನ್ ಆಗಿ ಹಶಿಮೋಟೋಸ್ ಗಾಯಿಟರ್ ಅಂತ ಹೇಳ್ತೀವಿ.
1: ಈ ಥೈರಾಯ್ಡ್ ಗ್ರಂಥಿ ಹೇಗೆ ಕೆಲಸ ಮಾಡುತ್ತೆ ಅಂತೀರಿ?
0: ಥೈರಾಕ್ಸಿನ್ ಹಾರ್ಮೋನ್ ಸೆಕ್ರೀಟ್ ಮಾಡಲಿಕ್ಕೆ, ಸಿಂಥಸೈಸ್ ಮಾಡಲಿಕ್ಕೆ ಥೈರಾಕ್ಸಿನ್ ಹಾರ್ಮೋನ್ ಬೇಕಾಗ್ತದೆ. ಸೊ ಥೈರಾಕ್ಸಿನ್ ಹಾರ್ಮೋನ್ ಅದನ್ನ ಹೆಂಗೆ ಸಿಂಥಿಸಿಸ್ ಆಗ್ತದೆ ಅಂದ್ರೆ, ಬಾಡಿಲಿ ನಾವು ಏನು ಆಹಾರ ತಗೊಳ್ತೀವಿ, ಉಪ್ಪು ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಅದರಿಂದ ಬಾಡಿಯಿಂದ ಅಯೋಡಿನ್ ತಗೊಂಡು ಥೈರಾಯ್ಡ್ ಸೆಲ್ಸ್ ಅದನ್ನ ಸಿಂಥಿಸೈಸ್ ಮಾಡುತ್ತೆ, ಹಾರ್ಮೋನ್ ಸಿಂಥಿಸೈಸ್ ಮಾಡಿ ಬ್ಲಡ್ ಸ್ಟ್ರೀಮ್ಗೆ ಬಿಡ್ತದೆ ಅದು. ಅದನ್ನ T3 T4 ಅಂತ ಹೇಳ್ತೇವೆ. ಸೊ T3 ಹಾರ್ಮೋನ್, ದಟ್ ಈಸ್ ಥೈರಾಕ್ಸಿನ್ ಹಾರ್ಮೋನ್, ನಮ್ಮ ದೇಹದ ಎಲ್ಲ ಸೆಲ್ಸ್ ಡೆವಲಪ್ಮೆಂಟ್ಗೂ ಬೇಕಾಗ್ತದೆ, ಇನ್ಕ್ಲೂಡಿಂಗ್ ಹಾರ್ಟ್ ಟಿಶ್ಯೂಸ್, ಬ್ರೈನ್ ಟಿಶ್ಯೂಸ್, ಎಲ್ಲದಕ್ಕೂ ಅದು ಬೇಕಾಗ್ತದೆ.
1: ಇನ್ನು ಮುಖ್ಯವಾಗಿ ಒಬ್ಬ ವ್ಯಕ್ತಿಗೆ ಈ ಥೈರಾಯ್ಡ್ ಕಾಯಿಲೆ ಬಂದಿದೆ ಅಂತ ಹೇಗೆ ನಿರ್ಣಯಿಸಲಾಗುತ್ತೆ ಅಂತೀರಾ?
0: ಕ್ಲಿನಿಕಲ್ಲಿ ನಾವು ಅವ್ರನ್ನ ನೋಡಿದಾಗಲೇ ನಮ್ಗೆ ಒಂದು ಡೌಟ್ ಇರ್ತದೆ, ಇವರಿಗೆ ಸಮ್ ಥೈರಾಯ್ಡ್ ಡಿಸಾರ್ಡರ್ ಇದೆ ಅಂತ. ಮತ್ತೆ ನಾವು ಆತರ ಕ್ಲಿನಿಕಲ್ಲಿ ಫಸ್ಟ್ ನಾವು ಅಸೆಸ್ ಮಾಡಿದ್ಮೇಲೆ ಅವ್ರ ಬ್ಲಡ್ ಟೆಸ್ಟ್ ಮಾಡ್ತೇವೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೇವೆ, ನೀಡಲ್ ಟೆಸ್ಟ್ ಮಾಡ್ತೇವೆ. ಸೊ ಅನೇಕ ಟೆಸ್ಟ್ಗಳು ಮಾಡ್ತೇವೆ, ಅದರಲ್ಲಿ ನಾವು ಪತ್ತೆ ಹಚ್ಚಬಹುದು. ಹಾರ್ಮೋನ್ ಜಾಸ್ತಿ ಇದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಹಾರ್ಮೋನ್ ಕಮ್ಮಿ ಇದ್ರೆ ಹೈಪೋಥೈರಾಯ್ಡಿಸಮ್ ಅಂತ, ನಾರ್ಮಲ್ ಇದ್ರೆ ಯೂಥೈರಾಯ್ಡ್ ಅಂತ ಹೇಳ್ತೇವೆ.
1: ಅಂದ್ರೆ ಈಗ ಈ ಲಕ್ಷಣಗಳನ್ನ ನಾವು ನೋಡಿದ್ರೆ ಹೇಗೆ ಗುರುತಿಸಬಹುದು ಇವರಿಗೆ ಇರಬಹುದಾ ಥೈರಾಯ್ಡ್ ಅಂತ?
0: ಲಕ್ಷಣಗಳು ಒಂದು, ಇವಾಗ ಅವ್ರಿಗೆ ಕುತ್ತಿಗೆ ಜಾಗದಲ್ಲಿ ಟ್ಯೂಮರ್ಸ್ ಏನಾರು ಬಂದ್ರೆ ಗಾಯ್ಟರ್ ಅಂತ ಹೇಳ್ತೇವೆ, ದಪ್ಪ ಇರ್ತದೆ, ಟ್ಯೂಮರ್ಸ್ ಇದ್ರೆ ಕಂಡು ಬರ್ತದೆ, ಒಂದು ದೊಡ್ಡ ಗೆಡ್ಡೆ ಆಗಿರ್ತದೆ,
1: ಅಂದ್ರೆ ಊತ
0: ಇರ್ತದೆ, ಅದು ಕಾಣ್ತದೆ. ಕೆಲವು ಸಾರಿ ಏನು ಕಾಣೋದಿಲ್ಲ, ಬಟ್ ಅವರಿಗೆ ಸಿಂಪ್ಟಮ್ಸ್ ಇರ್ತದೆ, ಐದರ್ ಹೈಪರ್ ಥೈರಾಯ್ಡಿಸಮ್ ಸಿಂಪ್ಟಮ್ ಇರ್ತದೆ ಅಥವಾ ಹೈಪೋಥೈರಾಯ್ಡಿಸಮ್ ಸಿಂಪ್ಟಮ್ಸ್ ಇರ್ತದೆ. ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಅವರಿಗೆ ಪಲ್ಸ್ ರೇಟ್ ಎಲ್ಲ ತುಂಬಾ ಜಾಸ್ತಿ ಇರ್ತದೆ, ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಇರ್ತದೆ, ಸ್ವೆಟ್ಟಿಂಗ್ ಇರ್ತದೆ. ಸೊ ಅನೇಕ ಸಿಂಪ್ಟಮ್ಸ್ ಇರ್ತದೆ ಅವರಿಗೆ. ಹೈಪೋಥೈರಾಯ್ಡಿಸಮ್ ಅಲ್ಲಿ ಆಗ್ಲೇ ಹೇಳಿದೆ ತಮ್ಗೆ, ಅವರು ಸೋಮಾರಿ ಲೆಥಾರ್ಜಿಕ್ ಆಗಿ ಮಂಕ್ ಆಗಿರ್ತಾರೆ, ಯಾವಾಗ್ಲೂ ನಿದ್ರೆ ಯಾವಾಗ್ಲೂ ಜಾಸ್ತಿ ಇರ್ತದೆ. ಸೊ ಅಂತ ನಮಗೆ ಕಂಡು ಬಂದಲ್ಲಿ ನಾವು ಅವ್ರನ್ನ ಲ್ಯಾಬೊರೇಟರಿ ಟೆಸ್ಟ್ ಗೆ ಒಳಪಡಿಸ್ತೇವೆ.
1: ಅಂದ್ರೆ ಈಗ ಈ ಮಧುಮೇಹ ಇದೆಯಲ್ಲ,
0: ಹೌದು,
1: ಮಧುಮೇಹ ಮತ್ತೆ ಈ ಥೈರಾಯ್ಡ್, ಇದನ್ನ ಎರಡನ್ನೂ ಕೂಡ ಏನಾದರೂ ಸ್ವಲ್ಪ ಸರಿಯಾಗಿ, ನಮ್ಮ ರೋಗಿಗಳು ಥೈರಾಯ್ಡ್ ಇದ್ದಾಗ ಮಧುಮೇಹ ಇದೆ ನನಗೆ ಅದಕ್ಕೆ ಸಣ್ಣಗಾಗಿದ್ದೀನಿ ಅಂತ ತಿಳ್ಕೊಬಹುದು ಏನಾದ್ರು?
0: ಹೌದು, ಅವರಿಗೆ ಗೊತ್ತಿರೋದಿಲ್ಲ, ಕೆಲವರಿಗೆ ಥೈರಾಯ್ಡ್ ಡಿಸಾರ್ಡರ್ ಇದೆ ಅಂತಾನೆ ಗೊತ್ತಿರೋದಿಲ್ಲ ಫಸ್ಟ್ ಟೈಮ್ ಆಕ್ಚುಲ್ ಆಗಿ. ಅದಕ್ಕೆ ಅವರು ಅವರ ಪರ್ಸನಲ್ ಡಾಕ್ಟರ್ ನ ನೋಡ್ಕೋಬೇಕು, ಫ್ಯಾಮಿಲಿ ಫಿಸಿಷಿಯನ್ ಕಾಣಬೇಕು, ಸರ್ಜನ್ಸ್ ನ ಕಾಣಬೇಕು, ಫಿಸಿಷಿಯನ್ಸ್ ನ ಕಾಣಬೇಕು. ಸೊ ಅವರಿಗೆ ಮಧುಮೇಹ ಇರೋದು ಗೊತ್ತಾಗ್ತದೆ, ಬಟ್ ಈ ಥೈರಾಯ್ಡ್ ಡಿಸಾರ್ಡರ್ ಬರುವಂತದ್ದು ಅದನ್ನ ಸಪರೇಟ್ ಆಗಿ ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾಗ್ತದೆ. ಕೊಡಗಿನಲ್ಲಿ ತುಂಬಾ ಕಾಮನ್ ಆಗಿ ಈ ಥೈರಾಯ್ಡ್ ಡಿಸಾರ್ಡರ್ಸ್ ಪ್ರಾಬ್ಲಮ್ ತುಂಬಾ ಇದೆ.
1: ಈಗ ಈ ಥೈರಾಯ್ಡ್ ಕಾಯಿಲೆಗಳನ್ನ ನಾವು ಸರಿಯಾಗಿ ಪತ್ತೆ ಹಚ್ಚದೇ ಇದ್ರೆ ಅದು ಯಾವ ರೀತಿಯಾದಂತಹ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಅಂತೀರಾ?
0: ತುಂಬಾ ಆರೋಗ್ಯ ಸಮಸ್ಯೆ ಕಾರಣ ಆಗ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೇವೆ, ಅವರಿಗೆ ಆಂಗ್ಸೈಟಿ, ನ್ಯೂರೋಸಿಸ್, ಥೈರಾಕ್ಸಿನ್ ಬಾಡಿಲಿ ತುಂಬಾ ಜಾಸ್ತಿ ಆದಲ್ಲಿ ಅವ್ರಿಗೆ ಹಾರ್ಟ್ ಗೆ ಪ್ರಾಬ್ಲಮ್ ಆಗ್ಬಹುದು, ಫಿಬ್ರಿಲೇಷನ್ ಅಂತ, ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗಿ ಅವ್ರು ಸ್ಟ್ರೋಕ್ ಹೋಗ್ಬಹುದು ಅಥವಾ ಹಾರ್ಟ್ ಅಟ್ಯಾಕ್

0: ಚಾನ್ಸಸ್ ಇರ್ತದೆ. ಅದರಿಂದ ಬೇರೆ ಆರ್ಗನ್ಸ್ ಮೇಲೆ ಈ ಥೈರಾಯ್ಡ್ ಹಾರ್ಮೋನ್ ತುಂಬಾ ಪ್ರಭಾವ ಬೀರ್ತದೆ. ಅದಕ್ಕೆ ಅದನ್ನ ನಾವು ಕಂಟ್ರೋಲ್ ಅಲ್ಲಿ ಯು ಥೈರಾಯ್ಡ್ ಸ್ಟೇಟ್ಗೆ ತರುವಂತದ್ದು ಮಾಡಬೇಕಾಗ್ತದೆ.
1: ಅಂದ್ರೆ ಈಗ ಥೈರಾಯ್ಡ್ ಕಾಯಿಲೆಗಳಿಗೆ ಹೇಗೆ ಚಿಕಿತ್ಸೆ ನೀಡಲಾಗುತ್ತೆ ಅಂತೀರಿ?
0: ಎರಡು ತರದ ಇದೆ, ಮೆಡಿಕಲ್ ಟ್ರೀಟ್ಮೆಂಟ್ ಒಂದು ಸರ್ಜಿಕಲ್ ಟ್ರೀಟ್ಮೆಂಟ್. ಮೆಡಿಕಲ್ ಟ್ರೀಟ್ಮೆಂಟ್ ಫಸ್ಟ್ ಹೈಪರ್ ಥೈರಾಯ್ಡಿಸಮ್ ಥೈರಾಕ್ಸಿನ್ ಜಾಸ್ತಿ ಇದ್ರೆ ನಾವು ಆಂಟಿ ಥೈರಾಯ್ಡ್ ಡ್ರಗ್ಸ್ ಅಂತ ಕೊಡ್ತೇವೆ. ಸೊ ಆಂಟಿ ಥೈರಾಯ್ಡ್ ಡ್ರಗ್ಸ್ ಕೊಟ್ಟು ಅದನ್ನ ನಾವು ಫಸ್ಟ್ ಯು ಥೈರಾಯ್ಡ್ ತರ್ತೇವೆ. ಮತ್ತೆ ಹೈಪೋ ಥೈರಾಯ್ಡಿಸಮ್ ನಾವು ಥೈರಾಕ್ಸಿನ್ ಟ್ಯಾಬ್ಲೆಟ್ ಸಪ್ಲಿಮೆಂಟ್ ಮಾಡಿ ಅದನ್ನ ಯು ಥೈರಾಯ್ಡ್ ಸ್ಟೇಟ್ ತರ್ತೇವೆ. ಮತ್ತೆ ಆ ಥೈರಾಯ್ಡ್ ಗ್ಲ್ಯಾಂಡ್ ಏನಾದ್ರೆ ಅಲ್ಲಿ ಗೆಡ್ಡೆ ನಾಡ್ಯೂಲ್ ಅಂತ ಹೇಳ್ತೇವೆ, ಗೆಡ್ಡೆ ಏನಾರು ಇದ್ರೆ ಅದನ್ನ ಸರ್ಜಿಕಲ್ ನಾವು ಟ್ರೀಟ್ ಮಾಡಿ ಆ ಗೆಡ್ಡೆನ ತೆಗಿತೇವೆ. ಸೊ ಕ್ಯಾನ್ಸರ್ ನಾವು ಡಿಟೆಕ್ಟ್ ಮಾಡ್ಬೇಕಾಗ್ತದೆ. ಥೈರಾಯ್ಡ್ ಕ್ಯಾನ್ಸರ್ ತುಂಬಾ ಕಾಮನ್ ಆಗಿದೆ.
1: ಈಗ ತಾವು ವೈದ್ಯರು ಹೇಳ್ತಾ ಇರ್ತಾರೆ, ಯಾವುದೇ ಒಂದು ಸಮಸ್ಯೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋದೇ ಒಳ್ಳೇದು ಅಂತ. ಈಗ ಈ ಥೈರಾಯ್ಡ್ ಕಾಯಿಲೆ ಬರ್ದಿರೋ ಹಾಗೆ ಏನಾದ್ರೂ ತಡೆಗಟ್ಟೋದಕ್ಕೆ ಸಾಧ್ಯನಾ?
0: ತಡ್ಕಟ್ಬಹುದು, ಕೆಲವು ಮಾತ್ರ ಕಷ್ಟ. ಈಗ ಜೆನೆಟಿಕ್ ಅಲ್ಲಿ ಬರುವಂತದ್ದು ನಮ್ಮ ಕೈಲಿ ಇರೋದಿಲ್ಲ ಅದು, ಅಥವಾ ಆಟೋಇಮ್ಯೂನ್ ಬರುವಂತದ್ದು ಥೈರಾಯ್ಡ್ ಪ್ರಾಬ್ಲಮ್ ನಮ್ಮ ಕೈಲಿ ಇರೋದಿಲ್ಲ. ಬೇರೆ ಐಡಿನ್ ಡಿಫಿಷಿಯನ್ಸಿ ಅಂತದ್ದು ಡಯಟರಿ ಪ್ರಾಬ್ಲಮ್ ಇರೋದನ್ನು ಡೆಫಿನೆಟ್ ಆಗಿ ನಾವು ತಡೆಗಟ್ಟಬಹುದು.
1: ಅಂದ್ರೆ ಏನೇನು ಮುಂಜಾಗ್ರತೆ ವಹಿಸಬಹುದು ಅಂತೀರಿ?
0: ಸೊ ಐಡಿನ್ ಸಪ್ಲಿಮೆಂಟ್, ನಾವು ಐಡಿನ್ ಇರುವಂತದ್ದು ಪದಾರ್ಥ ಹೆಚ್ಚು ಬಳಸಬೇಕು ಆಹಾರದಲ್ಲಿ ಇರಬಹುದು, ಅಥವಾ ಐಡೈಸ್ ಸಾಲ್ಟ್, ಈಗೆಲ್ಲ ಗವರ್ಮೆಂಟ್ ಅವರು ಐಡೈಸ್ ಸಾಲ್ಟ್ ಮಾಡಿದ್ದಾರೆ. ಸೊ ಐಡೈಸ್ ಸಾಲ್ಟ್ ನಾವು ಹೆಚ್ಚು ಉಪಯೋಗಿಸಿ, ಮತ್ತೆ ಕೆಲವು ಆಂಟಿ ಥೈರಾಯ್ಡ್ ಫುಡ್ಸ್ ಇದೆ ಅಂತದನ್ನೆಲ್ಲ ಸ್ವಲ್ಪ ವಾರಕ್ಕೆ ಕಮ್ಮಿ ಉಪಯೋಗಿಸಬೇಕು. ಫಾರ್ ಎಕ್ಸಾಂಪಲ್ ಕ್ಯಾಬೇಜ್ ಇರಬಹುದು, ಅಥವಾ ಕಾಲಿಫ್ಲವರ್ ಇರಬಹುದು, ಕೆಲವು ಐಟಮ್ಸ್ ಸ್ವಲ್ಪ ಆಂಟಿ ಥೈರಾಯ್ಡ್ ಆಕ್ಟಿವಿಟೀಸ್ ಇರ್ತದೆ, ಅದನ್ನ ಜಾಸ್ತಿ ಯೂಸ್ ಮಾಡಬಾರ್ದು. ನಾವು ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ರೆ ಒಳ್ಳೇದು.
1: ಅಂದ್ರೆ ಈ ಎಲೆಕೋಸು ಮತ್ತೆ ಹೂಕೋಸು ಅಂತ ತಾವ್ ಹೇಳಿದ್ರಿ,
0: ಹೌದು,
1: ಅದರಲ್ಲಿ ಕೂಡ ಅಯೋಡಿನ್ ಅಂಶ ಏನಾದರೂ ಇದೆಯಾ?
0: ಅದೆಲ್ಲ ಆಂಟಿ ಥೈರಾಯ್ಡ್ ವೆಜಿಟೇಬಲ್ಸ್ ಅಂತ ಹೇಳ್ತೇವೆ ನಾವು. ಸೊ ಅಯೋಡಿನ್ ಅಂಶ ಕಮ್ಮಿ ಇರ್ತದೆ, ಅದರಿಂದ ನಾವು ಅದನ್ನ ಡಯಟರಿ ಮಾಡಿಫಿಕೇಶನ್ ಮಾಡಿಕೊಂಡು ಇದನ್ನ ಸ್ವಲ್ಪ ಕಮ್ಮಿ ಉಪಯೋಗಿಸಿದ್ರೆ ಒಳ್ಳೇದು ಅಂತ ನಾವು ಅವರಿಗೆ ಕಮ್ಮಿ ಉಪಯೋಗಿಸಕ್ಕೆ ಹೇಳ್ತೀವಿ. ವಾರಕ್ಕೆ ಒಂದ್ಸರಿ ಬೇಕಾದ್ರೆ ಉಪಯೋಗಿಸಬಹುದು, ಎರಡ್ ಸರಿ ಉಪಯೋಗಿಸಬಹುದು. ಡೈಲಿ ಅದನ್ನೇ ತಿಂತ ಇದ್ರೆ ಅದು ನಮಗೆ ಸ್ವಲ್ಪ ಆಂಟಿ ಥೈರಾಯ್ಡ್ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ,
1: ಅಂದ್ರೆ ಪ್ರಮಾಣ ಹೆಚ್ಚಾಗಂಗೆ ಆಗ್ಬಹುದು ಅಂತ ಹೇಳ್ಬಹುದು. ಮತ್ತೆ ಇದು ಏನಾದ್ರೂ ಸಂತಾನೋತ್ಪತ್ತಿ ಸಮಸ್ಯೆಗಳಿಗೆ ಕಾರಣ ಆಗ್ಬಹುದಾ ಈ ಥೈರಾಯ್ಡ್ ಸಮಸ್ಯೆ?
0: ಹೌದು, ಅದರಲ್ಲಿ ಏನಾಗ್ತದೆ ಮಿಸ್ ಕ್ಯಾರೇಜ್ ಅಂತದ್ದು, ಮತ್ತೆ ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಲೇಡೀಸ್ ಅಲ್ಲಿ ಕಂಡು ಬರುವಂತದ್ದು ಅದೊಂದು ಹಾರ್ಮೋನ್ ಇದು, ಅದರಿಂದ ಕೆಲವು ಪ್ರೆಗ್ನೆನ್ಸಿ ಡಿಲೇ ಆಗುವಂತದ್ದು. ಅದಕ್ಕೆ ಅವರು ಎಂಡೋಕ್ರೈನಾಲಜಿಸ್ಟ್ ಹತ್ರ ಒಪಿನಿಯನ್ ತಗೊಂಡು ಗೈನಕಾಲಜಿಸ್ಟ್, ಯೂಶುವಲ್ ಆಗಿ ಗೈನಕಾಲಜಿಸ್ಟ್ ಏನ್ ಮಾಡ್ತಾರೆ, ಕಳಿಸ್ತಾರೆ ಅವ್ರು ಎಂಡೋಕ್ರೈನಾಲಜಿ ಒಪಿನಿಯನ್ ಕಳಿಸ್ತಾರೆ, ಅಥವಾ ಫಿಸಿಷಿಯನ್ ಹತ್ರ ಫಸ್ಟ್ ಒಪಿನಿಯನ್ ಕಳಿಸ್ತಾರೆ. ಗೆಡ್ಡೆ ಏನು ಇಲ್ಲ ಅಂದ್ರೆ, ಗೆಡ್ಡೆ ಇದ್ರೆ ಅದನ್ನ ನಾವು ಯೂಶುವಲ್ ಆಗಿ ಅದನ್ನ ಟ್ರೀಟ್ ಮಾಡ್ತೇವೆ, ನಾವು ಅದನ್ನ ಆಪರೇಟ್ ಮಾಡಿ ತೆಗಿತೇವೆ. ಅವ್ರನ್ನ ಯು ಥೈರಾಯ್ಡ್ ಸ್ಟೇಟ್ಗೆ ತಂದು ಮತ್ತೆ ಗೆಡ್ಡೆನ ನಾವು ತೆಗಿತೇವೆ, ಥೈರಾಯ್ಡೆಕ್ಟಮಿ ಅಂತ ಮಾಡ್ತೇವೆ. ಮಾಡಿಬಿಟ್ಟು ನಾವು ಅವ್ರಿಗೆ ಪ್ರಾಬ್ಲಮ್ ಬರದಂಗೆ ನೋಡ್ಕೊಳ್ತೇವೆ.
1: ಈಗ ಔಷಧಿಯನ್ನ ಸೇವಿಸೋದಾದ್ರೆ ಅವರು ಅದನ್ನ ಹೇಗೆ ಮಾಡಬೇಕಾಗತ್ತೆ, ಅಂದ್ರೆ ಜೀವನ ಪರ್ಯಂತ ತಗೋಬೇಕಾಗತ್ತ ಹೇಗೆ ಅದು?
0: ಈಗ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಸರ್ಜರಿ ಮಾಡ್ತೇವೆ, ಟೋಟಲ್ ಥೈರಾಯ್ಡೆಕ್ಟಮಿ ಸುಮಾರು ಕಡೆ ನಾವು ಮಾಡ್ತೇವೆ. ಟೋಟಲ್ ಫುಲ್ ಥೈರಾಯ್ಡ್, ಅದು ಕ್ಯಾನ್ಸರ್ ರಿಸ್ಕ್ ಇರ್ಬೋದು, ಅಥವಾ ತುಂಬಾ ಗೆಡ್ಡೆಗಳು ಇರ್ಬೋದು ಅದರಲ್ಲಿ ಅಂತ ಟೈಮ್, ಅಥವಾ ಕ್ಯಾನ್ಸರ್ ಇರ್ಬೋದು, ಅರ್ಲಿ ಕ್ಯಾನ್ಸರ್ ಇರ್ಬೋದು. ಸೊ ಅಂತ ಕಡೆ ನಾವು ಟೋಟಲ್ ಥೈರಾಯ್ಡೆಕ್ಟಮಿ ಮಾಡಿಬಿಡ್ತೇವೆ. ಸೊ ಆವಾಗ ಅವ್ರಿಗೆ ಬಾಡಿಲಿ ಥೈರಾಯ್ಡ್ ಹಾರ್ಮೋನ್ ಇರೋದಿಲ್ಲ, T3 T4 ಉತ್ಪಾದನೆ ಇರೋದಿಲ್ಲ, ಅದರಿಂದ ನಾವು ಸಪ್ಲಿಮೆಂಟ್ ಕೊಡಬೇಕಾಗ್ತದೆ, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ.
1: ಒಟ್ಟಾರೆ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೇ, ಈ ಥೈರಾಯ್ಡ್ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರ?
0: ಈಗ ಕೊಡಗಿನಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಸ್ವಲ್ಪ ಕಾಮನ್ ಆಗಿರ್ತದೆ. ಆಕ್ಚುಲ್ ಆಗಿ ನೀವು ಏನ್ ಮಾಡಬಹುದು, ಒಂದು ಪ್ರಿವೆಂಟಿವ್ ಮೆಷರ್ ಆಗಿ ನೀವು ಇವಾಗ ನಾವು ಆಹಾರ ಪದ್ಧತಿ ಹೇಳಿದೆ ನಾನು, ಇನ್ನೊಂದು ಏನ್ ಮಾಡಬಹುದು ಅಂದ್ರೆ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಈ ಥೈರಾಯ್ಡ್ ಗ್ಲ್ಯಾಂಡ್ ನಿಮಗೆ ಹೇಳಿದೆ ಯಾವ ಜಾಗದಲ್ಲಿ ಇರ್ತದೆ ಅಂತ, ಅದಕ್ಕೆ ಮಸಾಜ್ ಕೊಡಬಹುದು. ನೀವು ಎವ್ರಿ ಡೇ ಮಾರ್ನಿಂಗ್ ಒಂದು 5 ಮಿನಿಟ್ಸ್ ಮಸಾಜ್ ಕೊಟ್ರೆ ಅದೊಂದು ಸ್ಟಿಮ್ಯುಲೇಷನ್ ತರ ಅದು. ಸೊ ಮಸಾಜ್ ಕೊಡಬಹುದು, ಮತ್ತೆ ರೆಗ್ಯುಲರ್ ಆಗಿ ನೀವು ಚೆಕ್ ಮಾಡಬೇಕಾಗ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ಕೋಬಹುದು ಡಾಕ್ಟರ್ ಹತ್ರ, ಡಾಕ್ಟರ್ ಹತ್ರ ಸಲಹೆ ತಗೋಬೇಕು, ಯಾಕೆಂದ್ರೆ ಇದು ಒಂದು ಕಾಮನ್ ಡಿಸಾರ್ಡರ್ ಪ್ರಾಬ್ಲಮ್. ಮತ್ತೆ ಸ್ವೆಲ್ಲಿಂಗ್ ಏನಾರು ಕಂಡು ಬಂದ್ರೆ ಡೆಫಿನೆಟ್ ಆಗಿ ನೀವು ಅದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು. ಅದು ಬಿನೈನ್ ಅಂದ್ರೆ ಅದು ಕೆಟ್ಟ ಕಾಯಿಲೆ ಇರೋದಿಲ್ಲ, ಕ್ಯಾನ್ಸರಸ್ ಗೆಡ್ಡೆ ಅಂದ್ರೆ ಅದನ್ನ ನೀವು ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ಇಮಿಡಿಯೇಟ್ ಆಗಿ ತಗೋಬೇಕಾಗ್ತದೆ. ಸೊ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಸಲಹೆ ತಗೊಂಡು ಅದನ್ನ ಒಳ್ಳೆ ಗ್ರೋತ್ ಅಥವಾ ಕೆಟ್ಟ ಗ್ರೋತ್ ಅನ್ನೋದನ್ನ

0: ಇನ್ವೆಸ್ಟಿಗೇಟ್ ಮಾಡಬೇಕಾಗ್ತದೆ. ಸೊ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಸೊ ತಮ್ಮ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸಲಹೆ ಕೇಳಬಹುದು.
1: ಈಗ ನಮ್ಮ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಇದಕ್ಕೆ ಚಿಕಿತ್ಸೆ ಸಿಗುತ್ತಾ?
0: ಹೌದು ಹೌದು, ಇದಕ್ಕೆ ಚಿಕಿತ್ಸೆ ನಾವು ಮಾಡ್ತೀವಿ. ಫಸ್ಟ್ ಫಿಸಿಷಿಯನ್ ನೋಡ್ತಾರೆ, ಫಿಸಿಷಿಯನ್ ನೋಡಿ ಅದನ್ನ ಹೈಪರ್ ಥೈರಾಯ್ಡ್, ಹೈಪೋಥೈರಾಯ್ಡ್, ಆಟೋಮ್ಯೂನ್ ಅಥವಾ ಇನ್ಫೆಕ್ಷನ್ ಎಲ್ಲ ಇದು ಮಾಡಿ ಏನಾದ್ರು ಗೆಡ್ಡೆ ಬಂದಲ್ಲಿ ನಮಗೆ ENT ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ನಾವು ಅದು ಒಳ್ಳೆ ಗೆಡ್ಡೆನಾ ಅಥವಾ ಕೆಟ್ಟ ಕಾಯಿಲೆನಾ ಅಂತ ಇನ್ವೆಸ್ಟಿಗೇಟ್ ಮಾಡಿ ಶಸ್ತ್ರಚಿಕಿತ್ಸೆ ಮೂಲಕ ಅದನ್ನ ಕ್ಯೂರ್ ಮಾಡ್ತೇವೆ.
1: ಆತ್ಮೀಯ ಕೇಳಿದ್ರೆ, ತಮಗೆ ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9845471569. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845471569. ತುಂಬಾ ಸಂತೋಷ ಡಾಕ್ಟರ್ ಮೋಹನ್ ಅಪ್ಪಾಜಿಯವರೇ, ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಥೈರಾಯ್ಡ್ ಕಾಯಿಲೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಇದುವರೆಗೆ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಎಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಡಾಕ್ಟರ್ ಮಧುಸೂದನ್ ಅವರೇ.
3: ನಮಸ್ಕಾರ ಸರ್.
1: ಈಗ ಪ್ರಾರಂಭದಲ್ಲಿ ಅತಿಸಾರ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ?
3: ಮಲವು ಸಾಮಾನ್ಯವಾಗಿ ಗಟ್ಟಿ ಪ್ರಮಾಣದಲ್ಲಿ ಹೋಗ್ತಾ ಇರುತ್ತೆ. ಅದು ಸಹಜವಾಗಿ ಗಟ್ಟಿ ಪ್ರಮಾಣಕ್ಕಿಂತ ತೆಳುವಾಗಿ ಹೋಗೋದನ್ನ ಅತಿಸಾರ ಅಂತ ಕರಿತೀವಿ. ಅಥವಾ ಒಂದಕ್ಕಿಂತ ಹೆಚ್ಚು ಬಾರಿ ತೆಳು ರೀತಿಯಲ್ಲಿ ಮಲ ವಿಸರ್ಜನೆ ಆದ್ರೆ ಅದನ್ನ ಅತಿಸಾರ ಅಥವಾ ನಮ್ಮ ಭಾಷೆಯಲ್ಲಿ ಬೇದಿ ಅಂತಾನು ಸಹ ನಾವು ಕರಿತೀವಿ.
1: ಆಡು ಭಾಷೆಯಲ್ಲಿ ಬೇದಿ.
3: ಬೇದಿ
1: ಅಂದ್ರೆ ಈ ಅತಿಸಾರದಿಂದ ಆಗುವಂತ ತೊಂದರೆಗಳೇನು ಅಂತೀರಿ?
3: ಈಗ ಅತಿಸಾರದಲ್ಲಿ ನಾವು ಬಹಳ ಮುಖ್ಯವಾಗಿ ಏನ್ಬೇಕಂದ್ರೆ, ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಸಾವು ನೋವುಗಳಿಲ್ಲ, ಬಟ್ ದೇಶದ 5 ರಾಜ್ಯಗಳಲ್ಲಿ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಬಾಲ್ಯದಲ್ಲಿ ಈ ಅತಿಸಾರದಿಂದ ಸಾವನ್ನಪ್ಪುತ್ತಿರೋದನ್ನ ನಾವು ಕಾಣ್ತಾ ಇದೀವಿ. ಸೊ ಇದರಿಂದ ಬಹಳ ಮುಖ್ಯವಾಗಿ ನಿರ್ಜಲೀಕರಣ ಆಗುತ್ತೆ, ನಿರ್ಜಲೀಕರಣದಿಂದ ಸಾವು ಸಂಭವಿಸತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಹಳ ಮುಖ್ಯವಾಗಿ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಇದು ಸಾವಿನ ಪ್ರಮಾಣ ಹೆಚ್ಚಿನದಾಗಿರುತ್ತೆ.
1: ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳನ್ನೇ ಬಾರಿಸೋದಕ್ಕೆ ಏನ್ ಕಾರಣ ಅಂತೀರಿ?
3: ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲಿ ಕಮ್ಮಿ ಇರುತ್ತೆ, ಮತ್ತೆ ಬಹಳಷ್ಟು ಮಕ್ಕಳು ಅವರ ವಯಸ್ಸಿಗೆ ತಕ್ಕ ತೂಕ, ಎತ್ತರಕ್ಕೆ ತಕ್ಕ ತೂಕ ಇರೋದಿಲ್ಲ. ಅಪೌಷ್ಟಿಕತೆ ಅಂತ ನಾವು ಕರಿತೀವಿ. ಈ ಅಪೌಷ್ಟಿಕತೆ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ಅಂತ ಮಕ್ಕಳು ಬಹಳ ಬೇಗ ಇದಕ್ಕೆ ತುತ್ತಾಗ್ತಾರೆ, ಮತ್ತೆ ಸಾವು ನೋವುಗಳ ಸಾಧ್ಯತೆನೂ ಜಾಸ್ತಿ ಇರುತ್ತೆ.
1: ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಡಾಕ್ಟರ್ ಮಧುಸೂದನ್ ಅವರೇ, ಅತಿಸಾರ ಆಗೋದಕ್ಕೆ ಏನ್ ಕಾರಣ ಅಂತ?
3: ಅತಿಸಾರಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನೈರ್ಮಲ್ಯತೆಯ ಕೊರತೆ. ಶುದ್ಧವಾದ ಕುಡಿಯುವ ನೀರು ಉಪಯೋಗಿಸಲಿಲ್ಲ ಅಂತ ಹೇಳಿದ್ರೆ, ಮತ್ತೆ ಒಬ್ಬರಿಗೆ ಅತಿಸಾರ ಇರತಕ್ಕಂತ ಮನೆಯಲ್ಲಿ ಕೈ ತೊಳೆದೇನೆ ಊಟ ಮಾಡೋದ್ರಿಂದ ಈ ಒಂದು ಅತಿಸಾರ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಇದು ವೈರಸ್ ಅಥವಾ ಬ್ಯಾಕ್ಟೀರಿಯಾದಿಂದ ಎರಡೂ ಇಂದನೂ ಬರುತ್ತೆ. ವೈರಸ್ ಇಂದನೂ ಅತಿಸಾರ ಉಂಟಾಗಬಹುದು, ಬ್ಯಾಕ್ಟೀರಿಯಾದಿಂದನೂ ಉಂಟಾಗಬಹುದು.
1: ಅಂದ್ರೆ ಶುಚಿತ್ವದ ಕೊರತೆ ಅಂತೀರಾ?
3: 100% ಇದು ಶುಚಿತ್ವದ ಕೊರತೆಯಿಂದನೇ ಅತಿಸಾರ ಹೆಚ್ಚಿನ
1: ಬರುವಂತದ್ದು
3: ಸಾಧ್ಯತೆ ಇರುತ್ತೆ.
1: ಅಂದ್ರೆ ಕಲುಷಿತ ನೀರು ಮತ್ತು ಆಹಾರನು ಕಾರಣ ಆಗಬಹುದು?
3: ಖಂಡಿತವಾಗ್ಲೂ ಕಲುಷಿತವಾದ ನೀರೇ ಇದಕ್ಕೆ ಬಹಳ ಮುಖ್ಯ ಕಾರಣ. ಕಲುಷಿತವಾದ ಆಹಾರ ನೀರು ಎರಡೂ ಸಹ ಕಾರಣ ಆಗುತ್ತೆ.
1: ಇದೊಂದು ಮಾರಣಾಂತಿಕ ಕಾಯಿಲೆನೆ?
3: ಹೌದು, ಖಂಡಿತ. ಇದು ನಮ್ಮ ರಾಜ್ಯದಲ್ಲಿ ಸಾವಿನ ಸಂಖ್ಯೆ ಕಮ್ಮಿ ಇರಬಹುದು, ಬಟ್ ದೇಶದ ಒಂದು 5 ರಾಜ್ಯಗಳಲ್ಲಿ ಅತಿಸಾರದಿಂದ ಸಾವಿನ ಸಂಖ್ಯೆ ಬಹಳಷ್ಟು ಪ್ರಮಾಣದಲ್ಲಿದೆ. ಹಾಗಾಗಿ ಇದು ಖಂಡಿತವಾಗ್ಲೂ ಮಾರಣಾಂತಿಕವಾದ ಕಾಯಿಲೆ. ನಾವು ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಿಲ್ಲ ಅಂದ್ರೆ ಸಾವು ಸಂಭವಿಸತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಹಳ ಮುಖ್ಯವಾಗಿ ಅತಿಸಾರ ಸಂಭವಿಸೋದು ಬೇಸಿಗೆ ಮತ್ತು ಮಾನ್ಸೂನ್ ಋತುವಲ್ಲಿ.
1: ಕಾರಣ ಏನು ಅಂತೀರಿ?
3: ಅದು ಆ ಟೈಮಲ್ಲಿ ವೈರಸ್ ಮತ್ತೆ ಬ್ಯಾಕ್ಟೀರಿಯಾ ಗ್ರೋತ್ಗೆ ತುಂಬಾ ಸೂಕ್ತವಾದ ವಾತಾವರಣ ಇರುತ್ತೆ, ಮತ್ತೆ ಜೊತೆಗೆ ನೀರಿನ ಅಭಾವನೂ ಸಹ ಜಾಸ್ತಿ ಇರುತ್ತೆ.
1: ಬೇಸಿಗೆಯಲ್ಲಿ ನೀರಿನ ಅಭಾವ
3: ಇರುತ್ತೆ. ಮಾನ್ಸೂನ್ ಅಲ್ಲಿ ವೈರಸ್ ಗ್ರೋತ್ಗೆ ಈ ಒಂದು ಕೋಲ್ಡ್ ಎನ್ವೈರನ್ಮೆಂಟ್ ಸಹಾಯಕಾರಿಯಾಗಿರುತ್ತೆ.
1: ಮತ್ತೆ ಈ ಕಲುಷಿತ ನೀರು ಕುಡಿಯುವ ನೀರಿಗೆ ಸೇರೋ ಸಾಧ್ಯತೆ ಇರುತ್ತೆ.
3: ಈ ಮಳೆಗಾಲದಲ್ಲಿ ಆ ರೀತಿ ಆಗುವಂತ ಸಾಧ್ಯತೆ ಇರುತ್ತೆ. ಎಲ್ಲಾ ಟೈಮಲ್ಲೂ ಆಸ್ಪತ್ರೆ ಹತ್ರದಲ್ಲಿರಲ್ಲ. ORS ಮತ್ತೆ ಜಿಂಕೆ ಇದಕ್ಕೆ ರಾಮಬಾಣ ಅಂತ ಹೇಳ್ಬೋದು. ತಕ್ಷಣವಾಗಿ ಅವರು ORS ಇಂದ ಶುರು ಮಾಡಿದ್ರೆ ಮತ್ತೆ ಜಿಂಕ್ ಟ್ಯಾಬ್ಲೆಟ್ ನ 14 ದಿನ ಕೊಟ್ರೆ ಖಂಡಿತವಾಗ್ಲೂ ನಿರ್ಜಲೀಕರಣ ಪ್ರಮಾಣವನ್ನ ತಡೆಗಟ್ಟಬಹುದು.
1: ಅಂದ್ರೆ ORS ಅಂದ್ರೆ ಏನು?
3: ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ. ಅಂದ್ರೆ ರಿಹೈಡ್ರೇಷನ್ ಲವಣಾಂಶಗಳನ್ನ

0: ಕೂಡಿರುತ್ತದೆ, ಸೋಡಿಯಮ್, ಕ್ಲೋರೈಡ್, ಪೊಟಾಷಿಯಂ, ಈ ರೀತಿ ವಿವಿಧ ಲವಣಾಂಶಗಳನ್ನ ಕೂಡಿರ್ತಕ್ಕಂಥ ಒಂದು ಬ್ಯಾಲೆನ್ಸ್ಡ್ ಒಂದು ಸೊಲ್ಯೂಷನ್ ಅದು. ಸೊ ಅದು ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ.
1: ಒಂದು ಈ ಅತಿಸಾರದಿಂದ ಆಗುವಂತ ತೊಂದರೆ ಅಂತ ತಾವು ತಿಳಿಸಿದ್ದು ನಿರ್ಜಲೀಕರಣ ಅಂತ.
0: ಹೌದು,
1: ಏನು ನಿರ್ಜಲೀಕರಣ ಅಂದ್ರೆ?
0: ದೇಹದಲ್ಲಿ ನೀರಿನಂಶ ಕಮ್ಮಿ ಆಗೋದನ್ನೇ ನಿರ್ಜಲೀಕರಣ, ಡಿಹೈಡ್ರೇಷನ್ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ನೀರಿನಂಶ ಏನು ದೇಹದಲ್ಲಿ ಇರುತ್ತೆ ಅದು ಪ್ರತಿ ಸರಿ ಭೇದಿಯಾದಾಗಲೂ 100 ರಿಂದ 200 ml ಅಷ್ಟು ಕಮ್ಮಿ ಆಗ್ತಾ ಹೋದಾಗ ಮಗು ಸುಸ್ತಾಗುತ್ತೆ. ಸೊ ಅದು ನಿರ್ಜಲೀಕರಣ ಉಂಟಾಗುತ್ತೆ.
1: ಅಂದ್ರೆ ಮಕ್ಕಳಿಗೆ ಜಾಸ್ತಿ ಪರಿಣಾಮ ಬೀರುತ್ತೆ
0: ಖಂಡಿತವಾಗ್ಲು 5 ವರ್ಷದ ಒಳಗೆ. ಹಾಗಾಗಿ ನಾವು ಬಹಳ ಪ್ರಾಮುಖ್ಯತೆ ಕೊಡ್ತಾ ಇರೋದು ನಿರ್ಜಲೀಕರಣಕ್ಕೆ, ಡಿಹೈಡ್ರೇಷನ್ಗೆ. ಅತಿಸಾರ ಹೇಗಿದ್ರು ಒಂದ್ಸತಿ ಎರಡ್ ಸತಿ ಆದ್ರೆ ಪರವಾಗಿಲ್ಲ, ಬಟ್ ನಿರ್ಜಲೀಕರಣ ಆದ್ರೆ ಮಗುಗೆ ಬಹಳ ತೊಂದರೆ ಆಗುತ್ತೆ.
1: ಮತ್ತೆ ನಿರ್ಜಲೀಕರಣವನ್ನು ಕೂಡ ವರ್ಗೀಕರಣ ಮಾಡಬಹುದೇ?
0: ಹೌದೌದು, ಅದರಲ್ಲಿ 3 ವರ್ಗೀಕರಣ ಇದೆ,
1: ಹಂತಗಳು.
0: ನಿರ್ಜಲೀಕರಣ ಇಲ್ಲದೆ ಇರೋಂತ ಅತಿಸಾರ, ಅತಿಸಾರದ ಜೊತೆಗೆ ಸಾಧಾರಣ ನಿರ್ಜಲೀಕರಣ, ಅತಿಸಾರದ ಜೊತೆಗೆ ತೀವ್ರತರವಾದ ನಿರ್ಜಲೀಕರಣ ಅಂತ. ಸೊ ಈ 3 ಹಂತಗಳಿಗೂ ಚಿಕಿತ್ಸೆ ಬೇರೆ ಬೇರೆ ರೀತಿ ಇದೆ. ನಿರ್ಜಲೀಕರಣದ ಒಂದು ಲಕ್ಷಣಗಳು ಬಹಳ ಇಂಪಾರ್ಟೆಂಟ್, ತಾಯಿ ಅದನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ಮಗು ಪದೇ ಪದೇ ಕಿರಿಕಿರಿ ಮಾಡ್ತಾ ಇರೋದು, ಕಣ್ಣುಗಳ ಒಂದು ಗುಡ್ಡೆ ಒಳಗೋಗಿರುತ್ತೆ, ಗುಂಡಿ ಆಗಿರುತ್ತೆ, ಮತ್ತೆ ಚರ್ಮ ಚಿವುಟದಾಗ ಸುಕ್ಕು ಜಾಸ್ತಿ ಬರುತ್ತೆ. ಸೊ ಅದ್ರ ಜೊತೆಗೆ ನೀರ್ ಕುಡಿಯೋದನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ, ತುಂಬಾ ಸುಸ್ತಾದಂಗೆ ಕಾಣಿಸ್ತಾ ಇರುತ್ತೆ, ಮತ್ತೆ ನೀರ್ ಕುಡಿಬೇಕು ಕುಡಿಬೇಕು ಅಂತ ಬಯಾರಿಕೆ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ನಿರ್ಜಲೀಕರಣದ ಲಕ್ಷಣಗಳು.
1: ನಿರ್ಜಲೀಕರಣಕ್ಕೆ ಏನು ಚಿಕಿತ್ಸೆ ಅಂತೀರಿ?
0: ಚಿಹ್ನೆಗಳು ಬರಕ್ಕೂ ಮುಂಚೆನೆ ನಾವು ಅತಿಸಾರ ಬಂದ ತಕ್ಷಣನೇ ಬಹಳ ಮುಖ್ಯವಾದ 2 ಜೋಡಿ ನಂಬರ್ 1 ಅಂತ ಕರಿತೀವಿ ನಮ್ಮ ಇದರಲ್ಲಿ, ORS ಮತ್ತೆ ಜಿಂಕ್. ORS ದ್ರಾವಣ ಮತ್ತೆ ಜಿಂಕ್ ಟ್ಯಾಬ್ಲೆಟ್. ಸೊ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪದೇ ಪದೇ, ಈಗ 6 ತಿಂಗಳು ಒಳಗಡೆ ಇದ್ರೆ ಬೇರೆ ತರ ಇದೆ, 6 ತಿಂಗಳಿಗಿಂತ ಹೆಚ್ಚಿನ ಮಗು ಇದ್ರೆ ಬೇರೆ ತರ ಇದೆ. 6 ತಿಂಗಳು ಒಳಗಡೆ ನಾವು ORS ಜೊತೆಗೆ ಪದೇ ಪದೇ ಎದೆ ಹಾಲು ಕೊಡ್ತಾ ಇರಬೇಕು.
1: ಎದೆ ಹಾಲು ಕೊಡ್ಲೇಬೇಕು.
0: 6 ತಿಂಗಳ ನಂತರ ಮನೆಯಲ್ಲಿ ತಯಾರಿಸಿದ ದ್ರವ ಪದಾರ್ಥಗಳು ಯಾವ್ದಾದ್ರು ಇರ್ಬೋದು, ಗಂಜಿ, ನಿಂಬೆಹಣ್ಣಿನ ಪಾನಕ ಇರ್ಬೋದು, ಹಾಲು, ತರಕಾರಿಯಿಂದ ತಯಾರಿಸಿದ ಸೂಪು, ತೆಂಗಿನಕಾಯಿ, ಎಳ್ನೀರು, ಈ ತರದ್ದೆಲ್ಲ ಕೊಡ್ಬೋದು. ಅದು ORS ದ್ರಾವಣ ತಯಾರು ಮಾಡಬೇಕು. 1 ಲೀಟರ್ ನೀರಿಗೆ 1 ಪ್ಯಾಕೆಟ್ ಅನ್ನ ಹಾಕಿ ತಯಾರು ಮಾಡಿ ಇಟ್ಟರೆ ಕುದಿಸಿ ಆರಿಸಿದ ನೀರಿಗೆ ಹಾಕ್ಬೇಕು. ಅದು ಬಹಳ
1: ಶುದ್ಧವಾದ ನೀರು, ಬಹಳ ಮುಖ್ಯ.
0: ಕುದಿಸಿ ಆರಿಸಿದ್ದೆ ಶುದ್ಧವಾದ ಅಂದ್ರೆ ಕುದಿಸಿ ಆರಿಸಿದ, ಕುದಿಸಿ ಆರಿಸಿದ 1 ಲೀಟರ್ ನೀರಿಗೆ 1 ಪ್ಯಾಕೆಟ್ ಹಾಕಿ ಇಟ್ಟರೆ 24 ಗಂಟೆ ಒಳಗಡೆ ಅದನ್ನ ಯೂಸ್ ಮಾಡಬಹುದು.
1: ಮುಗಿಸ್ಬೇಕಾಗುತ್ತೆ.
0: ಅದಾದ್ಮೇಲೆ ನಾವು ಮತ್ತೆ ಚೇಂಜ್ ಮಾಡಬೇಕು. ಸೊ ಈ ಒಂದು ಇದರಲ್ಲಿ ಭೇದಿ ಆದ ತಕ್ಷಣ 2 ತಿಂಗಳು ಒಳಗಡೆ 5 ಚಮಚ ORS ದ್ರಾವಣನ ಪ್ರತಿ ಬಾರಿ ಭೇದಿಯಾದ ಕೊಡಬೇಕು. 2 ತಿಂಗಳಿಂದ 2 ವರ್ಷದವರೆಗೆ 1/2 ಗ್ಲಾಸ್ ಇಂದ 1/2 ಗ್ಲಾಸ್ ಅಂದ್ರೆ 50 ರಿಂದ 100 ml ಪ್ರತಿ ಬಾರಿ ಭೇದಿಯಾದಾಗ. ಸೊ ನಾನು ಮೊದಲೇ ಹೇಳಿದೆ, ಪ್ರತಿ ಬಾರಿ ಭೇದಿಯಾದಾಗ್ಲೂ 50 ರಿಂದ 100 ml ದ್ರಾವಣ ಹೋಗ್ತಾ ಇರತ್ತೆ,
1: ಮತ್ತೆ ಮರುಪೂರ್ಣ ಮಾಡಬೇಕು.
0: 2 ವರ್ಷದಿಂದ 10 ವರ್ಷದ ತನಕನು ಸೇಮ್, 1/2 ಗ್ಲಾಸ್ ಇಂದ 1 ಗ್ಲಾಸ್, 100 ರಿಂದ 200 ml ಪ್ರತಿ ಬಾರಿ ಭೇದಿಯಾದ ಕೊಡ್ತಾ ಇರಬೇಕು. ಜೊತೆಗೆ ಈಗ ಮಗು ವಾಂತಿ ಮಾಡುತ್ತೆ. ಈಗ ಯೂಶಲಿ ಏನಾಗುತ್ತೆ, ORS ಪ್ಯಾಕೆಟ್ ನಾವೇನೇ ನಾವು ಪಾಲಕರಿಗೆ ಹೇಳಿದ್ರು 1 ಲೀಟರ್ ನೀರಿಗೆ ಹಾಕಲ್ಲ ಅವರು. 1 ಲೋಟ ನೀರಿಗೆ 2 ಚಮಚ ಹಾಕೋದು, 1 ಲೋಟ ನೀರಿಗೆ 3 ಚಮಚ ಹಾಕೋದು, ಅದನ್ನ ಮಾಡಿದಾಗ ಏನಾಗುತ್ತೆ, ಉಪ್ಪಿನಂಶ ಜಾಸ್ತಿ ಆಗಿ ವಾಂತಿ ಆಗೋದು ಜಾಸ್ತಿ. ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದೀವಿ ಅಂದ್ರೆ 1 ಲೀಟರ್ ಫುಲ್ ನೀರಿಗೆ 1 ORS ಪ್ಯಾಕೆಟ್ ನ ಹಾಕಬೇಕಾಗುತ್ತೆ.
1: ಒಂದು ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತಾರೆ, ORS, ಅದನ್ನ ಹಾಕೊಂಡು ತಯಾರು ಮಾಡಿ ಇಟ್ಕೊಂಡು 24 ಗಂಟೆವರೆಗೂ ಅದನ್ನ ಬಳಸ್ಕೋಬಹುದು. ಆಮೇಲೆ ಉಳಿತು ಅಂದ್ರೆ ಅದನ್ನ ಚೆಲ್ಲಬೇಕು,
0: ಅದನ್ನ ಯಾವುದೇ ಕಾರಣಕ್ಕೂ ಮರುಬಳಕೆ ಮಾಡಬಾರದು. ಆಮೇಲೆ ಒಂದ್ ವೇಳೆ ಈ ORS ಕೊಡಬೇಕಾದ್ರೆ ವಾಂತಿ ಮಾಡಿದ್ರೆ ಅದನ್ನ ರಿಪೀಟ್ ಮಾಡಬಾರದು. 1 ನಿಮಿಷ 15 ನಿಮಿಷ ಗ್ಯಾಪ್ ಕೊಡಬೇಕು, ಸಮಯ ಕೊಟ್ಟು ನಂತರ ಕೊಡಬಹುದು. ಸೊ ಈ ರೀತಿ ORS ಕೊಡ್ತಾನೆ ಇರಬೇಕು. ಅದೊಂದೇ ಸೊಲ್ಯೂಷನ್.
1: ಸರಿ,
0: ಅದು ಬಿಟ್ಟು ಬೇರೆ ಯಾವುದೇ ಪರಿಹಾರ ಈ ಅತಿಸಾರಕ್ಕೆ ಯೂಶುವಲಿ ಇಲ್ಲ. 2-3 ದಿನದ ತನಕ ಇದರಲ್ಲೇ ಕಮ್ಮಿ ಆಗುತ್ತೆ.
1: ಮತ್ತೆ ಸತು ಏನು ಕೊಡಬೇಕು?
0: ಜಿಂಕ್. ಅದು ಜಿಂಕ್ ಬಹಳ ಇಂಪಾರ್ಟೆಂಟ್. ಏನಂದ್ರೆ ಇಮ್ಯುನಿಟಿ ಪವರ್, ಇಮ್ಯುನಿಟಿ ಬೂಸ್ಟರ್ ಅಂತ, ರೋಗ ನಿರೋಧಕ ಶಕ್ತಿಯನ್ನ ಅದು ಹೆಚ್ಚು ಮಾಡುತ್ತೆ. ಮತ್ತೆ ಈ ರೀತಿ ವೈರಸ್ ನಿಂದ ಬರ್ತಕ್ಕಂಥ ಅತಿಸಾರಕ್ಕೆ ಇದು ಜಿಂಕ್ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ.
1: ಇವೆರಡನ್ನೂ ಕೂಡ
0: ಕಡ್ಡಾಯವಾಗಿ ಕೊಡಬೇಕು. ಜಿಂಕ್ 14 ದಿನ ಕೊಡಬೇಕು, ಮತ್ತೆ ಬರಬಾರ್ದು ಅಂದ್ರೆ. 6 ಚಮಚ ಸಕ್ಕರೆ, 1/2 ಚಮಚ ಉಪ್ಪು ಹಾಕೋದ್ರಿಂದ ಮನೆಯಲ್ಲೇ ORS ದ್ರಾವಣವನ್ನು ಸಹ ನಾವು ತಯಾರು ಮಾಡ್ಕೋಬಹುದು.
1: ಈಗ ಅತಿಸಾರ ಆದಾಗ ಯಾವ ಹಂತದಲ್ಲಿ ಆಸ್ಪತ್ರೆಗೆ ಹೋಗಬೇಕಾಗತ್ತೆ?
0: ಕಣ್ಣುಗಳು ಗುಳಿ ಬಿದ್ದಿದ್ರೆ, ಮತ್ತೆ ಚರ್ಮ ಈಸಿಯಾಗಿ ಚಿವುಟದಾಗ ವಾಪಸ್ ಹೋಗ್ತಾ ಇಲ್ಲ ಅಂದ್ರೆ, ಮತ್ತೆ ಕಿರಿಕಿರಿ ಮಾಡ್ತಾ ಇದ್ರೆ, ಅವಾಗ ತಕ್ಷಣ ಅವರು ಆಸ್ಪತ್ರೆ ಕರ್ಕೊಂಡು ಹೋಗಬೇಕಾಗತ್ತೆ.
1: ಮತ್ತೆ ಈಗ ಅತಿಸಾರ ಉಂಟಾದಾಗ ಎದೆ ಹಾಲು ಕೊಡೋದು, ಆಹಾರ ಕೊಡೋದು ಇದನ್ನ ಮುಂದುವರಿಸಬೇಕಾಗುತ್ತೆ?
0: ಖಂಡಿತವಾಗ್ಲೂ ಮುಂದುವರಿಸಬೇಕಾಗುತ್ತೆ. 6 ತಿಂಗಳ ತನಕ ORS ಜೊತೆಗೆ ಎದೆ ಹಾಲು, 6 ತಿಂಗಳಿಂದ 5 ವರ್ಷದ ತನಕ ದ್ರವ ಆಹಾರಗಳ ಜೊತೆಗೆ ORS ಅನ್ನು ಮುಂದುವರಿಸಬೇಕು. ದ್ರವ ಆಹಾರಗಳು ಜಾಸ್ತಿ ಕೊಡಬೇಕು.

0: ಈ ಅತಿಸಾರವನ್ನು ತಡೆಗಟ್ಟಕ್ಕಂಥ ವ್ಯಾಕ್ಸಿನ್. ಈ ವ್ಯಾಕ್ಸಿನ್ಗಳನ್ನು ಕಡ್ಡಾಯವಾಗಿ ಹತ್ತಿರದ ತಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಪಡೆದುಕೊಳ್ಳಿ, ನಿಮ್ಮ ಮಕ್ಕಳನ್ನು ಸಂರಕ್ಷಿಸಿ.
1: ತುಂಬಾ ಸಂತೋಷ ಡಾಕ್ಟರ್ ಮರುಸೂದನ್ ಅವರೇ, ತಾವಿದುವರೆಗೂ ಈ ಅತಿಸಾರ ತಡೆಗಟ್ಟುವಿಕೆ ಬಗ್ಗೆ ಸಾಕಷ್ಟು ನಮ್ಮ ಕೇಳುಗರಿಗೆ ವಿವರಗಳನ್ನು ನೀಡಿದರೆ ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಶ್ರೋತೃಗಳೇ, ಇದುವರೆಗೆ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಎಆರ್ ಮಧುಸೂದನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ.
2: ಮಣ್ಣು ಆರೋಗ್ಯ ಚೀಟಿ, ಸಾಯಿಲ್ ಹೆಲ್ತ್ ಕಾರ್ಡ್, ಈ ಕುರಿತು ಮಾತನಾಡುವವರು ಎಂ ಪ್ರಸನ್ನ.
3: ಭಾರತ ಕೃಷಿ ಸಂಸ್ಕೃತಿಯ ಪೂಜ್ಯ ಭಾವನೆಯನ್ನು ಮತ್ತು ಕೃಷಿಯಿಂದ ಜೀವ ಸಂಕುಲವನ್ನು ಪೋಷಿಸುವ ದೇಶವಾಗಿದೆ. ಮಣ್ಣನ್ನು ಪ್ರೀತಿಸುವ ರೈತನೇ ದೇಶದ ಅನ್ನದಾತ. ಮಣ್ಣಿನ ಒಡನಾಟವೇ ರೈತನ ಬದುಕಿನ ನಿಜವಾದ ಶಕ್ತಿ ಎಂಬ ಮಾತು ಸತ್ಯ. ನೇಗಿಲ ಯೋಗಿಗೂ ಮಣ್ಣು ತಾಯಿ ಮತ್ತು ಮಕ್ಕಳ ವಾತ್ಸಲ್ಯವನ್ನು ನೀಡಿದೆ. ಕನ್ನಡದ ಒಂದು ನಾಣ್ಣುಡಿ, ಬೆಳೆಯನ್ನು ಪೈರಲಿ ನೋಡು, ಹೊಲವನ್ನು ಮಣ್ಣಲ್ಲಿ ನೋಡು ಎಂಬ ಮಾತೆ ಮಣ್ಣಿನ ಮಹತ್ವವನ್ನು ನಮಗೆ ತಿಳಿಸುತ್ತದೆ. ಮಣ್ಣು ಮತ್ತು ರೈತರ ನಡುವಿನ ಸಂಬಂಧವು ತಾಯಿ ಮತ್ತು ಮಗುವಿನ ಸಂಬಂಧದಂತಿದೆ. ರೈತನ ಜೀವನ, ಕೃಷಿ, ಆಹಾರ ಉತ್ಪಾದನೆ ಎಲ್ಲವೂ ಮಣ್ಣಿನ ಮೇಲೆ ಅವಲಂಬಿತವಾಗಿದೆ. ಮಣ್ಣು ಫಲವತ್ತಾಗಿದ್ದರೆ ರೈತನ ಬದುಕು ಸಮೃದ್ಧಿಯಾಗುತ್ತದೆ. ಮಣ್ಣು ದುರ್ಬಲವಾದರೆ ರೈತನ ಜೀವನವು ಸಂಕಷ್ಟಕ್ಕೆ ಸಿಲುಕುತ್ತದೆ. ರೈತನು ಮಣ್ಣನ್ನು ದೇವರಂತೆ ಪೂಜಿಸುತ್ತಾನೆ. ಬಿತ್ತನೆ ಮಾಡುವ ಮೊದಲು ಭೂಮಿಗೆ ನಮಸ್ಕಾರ ಮಾಡುವ ಸಂಪ್ರದಾಯ ನಮ್ಮ ಸಂಸ್ಕೃತಿಯಲ್ಲಿ ಇದೆ. ಮಣ್ಣು ರೈತನಿಗೆ ಕೇವಲ ನೆಲವಲ್ಲ, ಅದು ಜೀವನ, ಆಸೆ ಮತ್ತು ಭವಿಷ್ಯವಾಗಿದೆ. ಮಣ್ಣು ಸಹ ಕಾಲದಿಂದ ಕಾಲಕ್ಕೆ ಕೆಲವು ಬದಲಾವಣೆಗೆ ಒಳಗಾಗುತ್ತದೆ. ಫಲವತ್ತತೆಯನ್ನು ಕಳೆದುಕೊಂಡರೆ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗುವುದಿಲ್ಲ. ನಮಗೆ ಅನಾರೋಗ್ಯ ಬಾಧಿಸಿದರೆ ಹೇಗೆ ವೈದ್ಯರ ಬಳಿ ಹೋಗಿ ವೈದ್ಯೋಪಚಾರ ಮಾಡಿಸಿಕೊಳ್ಳುತ್ತೇವೋ, ಹಾಗೆಯೇ ಮಣ್ಣಿನ ಗುಣಮಟ್ಟ ಕಾಪಾಡಿಕೊಳ್ಳಲು ಮಣ್ಣಿನ ಪರೀಕ್ಷೆಯು ಅತ್ಯಗತ್ಯ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ರೈತರು ಮಣ್ಣು ಪರೀಕ್ಷೆಯನ್ನು ಮಾಡಿಸಿದಾಗ ಮಣ್ಣಿನ ಉತ್ತಮೀಕರಣಕ್ಕೆ ಸಾಧ್ಯವಾಗುತ್ತದೆ. ಮಣ್ಣು ಭೂಮಿಯ ಮೇಲ್ಪದರದಲ್ಲಿರುವ ಅತ್ಯಂತ ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲವಾಗಿದೆ. ಜೀವ ಸಂಕುಲದ ಅಸ್ತಿತ್ವಕ್ಕೆ ಗಾಳಿ ಮತ್ತು ನೀರು ಎಷ್ಟು ಮುಖ್ಯವೋ ಮಣ್ಣು ಕೂಡ ಅಷ್ಟೇ ಅವಶ್ಯಕ. ಜಗತ್ತಿನ ಸಮಸ್ತ ಜೀವರಾಶಿಗಳ ಉಗಮ, ವಿಕಾಸ ಮತ್ತು ಉಳಿವು ಮಣ್ಣನ್ನು ಅವಲಂಬಿಸಿದೆ. ಮಣ್ಣಿನ ಬಹಳ ಮುಖ್ಯವಾದ ಕಾರ್ಯಗಳನ್ನು ಗುರುತಿಸಬಹುದು. ಒಂದು, ಕೃಷಿ ಮತ್ತು ಆಹಾರದ ಮೂಲ. ಮಣ್ಣು ಕೃಷಿಯ ಆಧಾರ ಸ್ತಂಭವಾಗಿದೆ. ಮಾನವನಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಬೇಕಾಗುವ ಆಹಾರ ಧಾನ್ಯಗಳು, ತರಕಾರಿ, ಹಣ್ಣು ಹಂಪಲುಗಳು ಮಣ್ಣಿನಲ್ಲಿಯೇ ಬೆಳೆಯುತ್ತವೆ. ಸಸ್ಯಗಳಿಗೆ ಅಗತ್ಯವಿರುವ ಪೋಷಕಾಂಶಗಳು, ನೀರು ಮತ್ತು ಖನಿಜಗಳನ್ನು ಮಣ್ಣು ಒದಗಿಸುತ್ತದೆ. ಮಣ್ಣಿಲ್ಲದಿದ್ದರೆ ಜಗತ್ತಿನಲ್ಲಿ ಆಹಾರದ ಉತ್ಪಾದನೆ ಅಸಾಧ್ಯ. ಮಣ್ಣು ಕೇವಲ ಸಸ್ಯಗಳಿಗಷ್ಟೇ ಅಲ್ಲದೆ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳು, ಎರೆಹುಳಗಳು, ಕೀಟಗಳು ಮತ್ತು ಸಣ್ಣ ಪುಟ್ಟ ಪ್ರಾಣಿಗಳಿಗೆ ವಾಸಸ್ಥಾನವಾಗಿದೆ. ಈ ಜೀವಿಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಮತ್ತು ಪರಿಸರದ ಸಮತೋಲನತೆಯನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತವೆ. ಮಳೆ ನೀರನ್ನು ತನ್ನ ಒಡಲಲ್ಲಿ ಇಂಗಿಸಿಕೊಂಡು

ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಲ್ಲಿ ಮಣ್ಣು ಪ್ರಮುಖ ಪಾತ್ರ ವಹಿಸುತ್ತದೆ. ಮಣ್ಣಿನ ವಿವಿಧ ಪದರಗಳ ಮೂಲಕ ಹಾದು ಹೋಗುವ ನೀರು ನೈಸರ್ಗಿಕವಾಗಿ ಶೋಧಿಸಲ್ಪಟ್ಟು ಶುದ್ಧವಾಗುತ್ತದೆ. ಇದು ನದಿ, ಬಾವಿ ಮತ್ತು ಕೊಳವೆ ಬಾವಿಗಳಿಗೆ ನೀರನ್ನು ಒದಗಿಸುತ್ತದೆ. ಮಾನವನ ಆರ್ಥಿಕ ಪ್ರಗತಿಯಲ್ಲಿ ಮಣ್ಣಿನ ಪಾತ್ರ ದೊಡ್ಡದಿದೆ. ಮನೆ ಕಟ್ಟಡಗಳ ನಿರ್ಮಾಣಕ್ಕೆ ಮಣ್ಣು ಅತ್ಯಗತ್ಯ. ಅಲ್ಲದೆ ಇಟ್ಟಿಗೆ, ಅಡಕೆ, ಪಿಂಗಾಣಿ ವಸ್ತುಗಳ ತಯಾರಿಕೆಗೆ ಮತ್ತು ವಿವಿಧ ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ಒದಗಿಸುವ ಸಸ್ಯಗಳು ಮಣ್ಣಿನಲ್ಲೇ ಬೆಳೆಯುತ್ತವೆ. ಮಣ್ಣು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ತನ್ನಲ್ಲಿ ಸಂಗ್ರಹಿಸಿಡುವ ಸಾಮರ್ಥ್ಯ ಹೊಂದಿದೆ. ಇದರಿಂದಾಗಿ ಭೂಮಿಯ ಉಷ್ಣಾಂಶ ನಿಯಂತ್ರಣದಲ್ಲಿದ್ದು ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಯಲು ಸಹಾಯವಾಗುತ್ತದೆ. ಮಣ್ಣು ಜೀವಂತ ವ್ಯವಸ್ಥೆ. 1 ಇಂಚು ಫಲವತ್ತಾದ ಮಣ್ಣು ನಿರ್ಮಾಣವಾಗಲು ಪ್ರಕೃತಿಗೆ 100 ವರ್ಷಗಳು ಬೇಕಾಗುತ್ತವೆ ಎಂದು ವಿಜ್ಞಾನಿಗಳು ಸಂಶೋಧನೆಗಳಿಂದ ದೃಢಪಡಿಸಿದ್ದಾರೆ. ಎಂದರೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಪ್ರಮುಖವಾದ ಕಾರ್ಯವಾಗಿದೆ. ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಲು ಪ್ರಯೋಗಾಲಯಗಳು, ಕೃಷಿ ವಿಶ್ವವಿದ್ಯಾಲಯ ಮೊದಲಾದವುಗಳನ್ನು ನಾವು ಅವಲಂಬಿಸಿಕೊಳ್ಳಬೇಕಾಗಿದೆ. ಮಣ್ಣು ಪರೀಕ್ಷೆಯಿಂದ ಆಗುವ ಪ್ರಯೋಜನಗಳು ಯಾವುವು ಎಂದರೆ ಉತ್ತಮ ಬೆಳೆಯನ್ನು ನಿರೀಕ್ಷಿಸಬಹುದು, ಕಡಿಮೆ ರಸಗೊಬ್ಬರವನ್ನು ಅಪೇಕ್ಷಿಸಬಹುದು, ಮಣ್ಣು ಪರೀಕ್ಷೆಯಿಂದ ಯಾವ ಬೆಳೆಗಳನ್ನು ಮಣ್ಣು ಹೊಂದಿಕೊಳ್ಳುತ್ತದೆ ಎಂಬ ಮಾಹಿತಿ ರೈತರಿಗೆ ಸಿಗುವ ಸಾಧ್ಯತೆ ಇದೆ. ಇದರಿಂದ ಅನಾವಶ್ಯಕವಾದ ಹಣದ ಖರ್ಚು ಉಳಿಯಬಹುದು, ಕೃಷಿ ಸಂಸ್ಕೃತಿಯನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ಭಾರತ ಸರ್ಕಾರದ ಪ್ರಧಾನಮಂತ್ರಿ ಮಣ್ಣು ಆರೋಗ್ಯ ಕಾರ್ಡ್ ಯೋಜನೆಯನ್ನು ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಎಂದು ಕರೆಯಲಾಗುತ್ತದೆ. ಈ ಯೋಜನೆಯನ್ನು 2015 ಆರಂಭಿಸಲಾಯಿತು. ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಮಹತ್ವದ ಸ್ಥಾನವಾಗಿದೆ ಈ ಯೋಜನೆಗೆ. ಇದರ ಮುಖ್ಯ ಉದ್ದೇಶ ರೈತರಿಗೆ ತಮ್ಮ ಜಮೀನಿನ ಮಣ್ಣಿನ ಗುಣಮಟ್ಟವನ್ನು ತಿಳಿಸಿ ಸರಿಯಾದ ಬೆಳೆ ಮತ್ತು ರಸಗೊಬ್ಬರ ಬಳಕೆಗೆ ಮಾರ್ಗದರ್ಶನವನ್ನು ನೀಡುವುದು. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಯಾವುವು ಎಂದರೆ ಮಣ್ಣಿನ ಆರೋಗ್ಯ ಪರೀಕ್ಷೆ ನಡೆಸುವುದು, ಮಣ್ಣಿನಲ್ಲಿ ಇರುವ ಪೋಷಕಾಂಶಗಳ ಮಾಹಿತಿ ನೀಡುವುದು, ಅಗತ್ಯಕ್ಕಿಂತ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡುವುದು, ಬೆಳೆ ಉತ್ಪಾದಕತೆ ಹೆಚ್ಚಿಸುವುದು, ಮಣ್ಣಿನ ಫಲವತ್ತತೆಯನ್ನು ಉಳಿಸುವುದು. ಮಣ್ಣು ಆರೋಗ್ಯ ಕಾರ್ಡ್ನಲ್ಲಿ ಇರುವ ಪ್ರಮುಖ ಮಾಹಿತಿಗಳು ಯಾವುವು ಎಂದರೆ ಮಣ್ಣಿನ ಪಿಎಚ್ ಮೌಲ್ಯವನ್ನು ಮೌಲ್ಯಮಾಪನ ಮಾಡುವುದು, ನೈಟ್ರೋಜನ್ ಬಳಕೆಯನ್ನು ತಿಳಿಸುವುದು, ಫಾಸ್ಫರಸ್ ಬಳಸುವುದು, ಪೊಟ್ಯಾಸಿಯಂ ಬಳಸುವುದು, ಜಿಂಕ್, ಕಬ್ಬಿಣ, ಗಂಧಕ ಮೊದಲಾದ ಸೂಕ್ಷ್ಮ ಪೋಷಕಾಂಶಗಳನ್ನು ಬಳಸುವುದು, ಯಾವ ಬೆಳೆ ಬೆಳೆಸಬೇಕು ಎಂಬ ಸಲಹೆಯನ್ನು ನೀಡುವುದು, ಎಷ್ಟು ರಸಗೊಬ್ಬರಗಳನ್ನು ಬಳಸಬೇಕು ಎಂಬ ಮಾಹಿತಿಯನ್ನು ಈ ಪರೀಕ್ಷೆಯಿಂದ ರೈತರು ತಿಳಿದುಕೊಳ್ಳಬಹುದಾಗಿದೆ. ಈ ಯೋಜನೆಯ ಬಹಳ ಮುಖ್ಯವಾಗಿರುವ ಪ್ರಯೋಜನಗಳು ಎಂದರೆ ರೈತರಿಗೆ ವೈಜ್ಞಾನಿಕ ಕೃಷಿ ಮಾಡಲು ಸಹಾಯವನ್ನು ಒದಗಿಸುತ್ತದೆ. ಖರ್ಚು ಕಡಿಮೆ ಆಗುವುದಕ್ಕೆ ಈ ಯೋಜನೆಯಿಂದ ರೈತರಿಗೆ ಅನುಕೂಲವಾಗುತ್ತದೆ. ಮಣ್ಣಿನ ಹಾನಿಯನ್ನು ತಪ್ಪಿಸಬಹುದು. ಉತ್ತಮ ಇಳುವರಿ ದೊರೆಯುವುದಕ್ಕೆ ಈ ಪರೀಕ್ಷೆ ಅನುಕೂಲವಾದೀತು. ಈ ಪರೀಕ್ಷೆಯನ್ನು ಹೇಗೆ ಮಾಡುತ್ತಾರೆ ಎಂದರೆ ರೈತರ ಜಮೀನಿನಿಂದ ಮಣ್ಣಿನ ಮಾದರಿ ಸಂಗ್ರಹಿಸುತ್ತಾರೆ, ಪ್ರಯೋಗಾಲಯದಲ್ಲಿ ಪರೀಕ್ಷೆಯನ್ನು ನಡೆಸುತ್ತಾರೆ. ಫಲಿತಾಂಶವನ್ನು ಆಧರಿಸಿ ಮಣ್ಣು ಪರೀಕ್ಷೆ ಕಾರ್ಡ್ ಅನ್ನು ರೈತರಿಗೆ ನೀಡಲಾಗುತ್ತದೆ. ಈ ಮಣ್ಣು ಪರೀಕ್ಷೆಯನ್ನು ಯಾರ್ಯಾರು ಪಡೆಯಬಹುದು ಎಂದರೆ ಎಲ್ಲ ರೈತರು ಪಡೆಯಬಹುದು. ಸಣ್ಣ, ಮಧ್ಯಮ ಮತ್ತು ದೊಡ್ಡ ರೈತರು ಸಹ ಪಡೆಯುವುದಕ್ಕೆ ಅವಕಾಶವಿದೆ. ಜೊತೆಗೆ ಗ್ರಾಮೀಣ ಕೃಷಿಕರು ಈ ಒಂದು ಯೋಜನೆಯ ಸಂಪೂರ್ಣ ಫಲಾನುಭವಿಗಳಾಗುವುದಕ್ಕೆ ಸಾಧ್ಯವಾಗುತ್ತದೆ. ಈ ಮಾಹಿತಿಯನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಅಫಿಷಿಯಲ್ ಪೋರ್ಟಲ್ಗೆ ಲಾಗಿನ್ ಆದಾಗ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಕೃಷಿ ಇಲಾಖೆಯನ್ನು ಸಂಪರ್ಕಿಸಬಹುದು. ಅವರು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀಡುವುದರೊಂದಿಗೆ ಈ ಯೋಜನೆಯ ಸಫಲತೆಯನ್ನ ಎಲ್ಲ ರೈತರಿಗೆ ತಿಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ಈ ಯೋಜನೆಯು ರೈತರಿಗೆ ಮಣ್ಣಿನ ಆರೋಗ್ಯವೇ ಕೃಷಿಯ ಆರೋಗ್ಯ ಎಂಬ ಅರಿವು ಮೂಡಿಸಿ ಶಾಶ್ವತ ಕೃಷಿಗೆ ನೆರವಾಗುವ ಮಹತ್ವದ ಯೋಜನೆಯಾಗಿದೆ. ಹಾಗಾದರೆ ಇನ್ನೇಕೆ ತಡ? ನಿಮ್ಮ ಸಮೀಪದ

0: ಕೃಷಿ ಅಧಿಕಾರಿಗಳನ್ನು ಭೇಟಿ ಮಾಡುತ್ತಿರಲ್ಲದೆ
1: ಮಣ್ಣು ಆರೋಗ್ಯ ಚೀಟಿ ಸಾಯಿಲ್ ಹೆಲ್ತ್ ಕಾರ್ಡ್ ಬಗ್ಗೆ ಇದುವರೆಗೂ ತಿಳಿಸಿಕೊಟ್ಟವರು ಎಂ ಪ್ರಸನ್ನ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.
4: ಆಕಾಶವಾಣಿ ಇದೀಗ ಸಮಯ 1:10 ಆಗಲಿದ್ದು, ಇನ್ನೀಗ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಉದ್ಘಾಟನೆ. ಇಂದು ಅಂತಾರಾಷ್ಟೀಯ ಸಹಕಾರಿ ದಿನ. ಉಪರಾಷ್ಟಪತಿ ಹಾಗೂ ಕೇಂದ್ರ ಸಹಕಾರ ಸಚಿವರಿಂದ ಶುಭ ಹಾರೈಕೆ. ಸೋಮವಾರದಿಂದ ಪ್ರಧಾನಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನ ಪ್ರವಾಸ. ಹಾಗೂ 2ನೇ T20 ಕ್ರಿಕೆಟ್ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ರಾಜಸ್ಥಾನದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಉದ್ಘಾಟಿಸಿದರು. ಈ ಯೋಜನೆಯನ್ನು ಒಟ್ಟು 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. 23,000 ಚದರ ಮೀಟರ್ಗಿಂತಲೂ ಹೆಚ್ಚು ವಿಸ್ತೀರ್ಣದಲ್ಲಿ ಹರಡಿರುವ ಈ ಹೊಸ ಟರ್ಮಿನಲ್ ಕಟ್ಟಡ ವಾರ್ಷಿಕವಾಗಿ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದು ಆಧುನಿಕ ಪ್ರಯಾಣಿಕರ ಸೌಲಭ್ಯಗಳೊಂದಿಗೆ ಸಜ್ಜುಗೊಂಡಿದ್ದು ಸುಗಮ ಮತ್ತು ಆರಾಮದಾಯಕ ಪ್ರಯಾಣದ ಅನುಭವವನ್ನು ಖಚಿತಪಡಿಸುತ್ತದೆ. ರಾಜಸ್ಥಾನದ ರಾಜಪರಂಪರೆಯಿಂದ ವಾಸ್ತುಶಿಲ್ಪದಿಂದ ಪ್ರೇರಿತವಾದ ಈ ಟರ್ಮಿನಲ್ ಕಮಾನುಗಳು ಮತ್ತು ಜರೋಖಾಗಳಂತಹ ಸಾಂಪ್ರದಾಯಿಕ ಅಂಶಗಳನ್ನು ಸಮಕಾಲೀನ ವಿನ್ಯಾಸದೊಂದಿಗೆ ಸರಾಗವಾಗಿ ಸಂಯೋಜಿಸುತ್ತದೆ. ಜೋಧಪುರ ವಿಮಾನ ನಿಲ್ದಾಣದಲ್ಲಿ ಹೊಸ ಟರ್ಮಿನಲ್ ಕಟ್ಟಡದ ಉದ್ಘಾಟನೆಯು ಈ ಪ್ರದೇಶದಲ್ಲಿ ಪ್ರವಾಸೋದ್ಯಮ, ವ್ಯಾಪಾರ ಮತ್ತು ಉದ್ಯೋಗ ಸೃಷ್ಟಿಗೆ ಗಮನಾರ್ಹ ಉತ್ತೇಜನ ನೀಡುತ್ತದೆ. ಪ್ರಾದೇಶಿಕ ಸಂಪರ್ಕದ ಮೇಲೆ ನಿರ್ದಿಷ್ಟ ಗಮನಹರಿಸಿ ವಿಮಾನಯಾನ ವಲಯಕ್ಕೆ ಪ್ರಮುಖ ಉತ್ತೇಜನವಾಗಿ ಪ್ರಧಾನಿಯವರು ಜೋಧಪುರದಲ್ಲಿ ಮಾರ್ಪಡಿಸಿದ ಉಡಾನ್ ಯೋಜನೆಯನ್ನು ಸಹ ಪ್ರಾರಂಭಿಸಿದರು. ಇದು ದೇಶದ ನಾಗರಿಕ ವಿಮಾನಯಾನ ಭೂದೃಶ್ಯದಲ್ಲಿ ಗಮನಾರ್ಹ ಮುನ್ನಡೆಯನ್ನು ಸೂಚಿಸುತ್ತದೆ. ಉಡೇ ದೇಶ್ ಕಾ ಆಮ್ ನಾಗರಿಕ್ ಎಂಬ ದೃಷ್ಟಿಕೋನವನ್ನು ಮತ್ತಷ್ಟು ಮುನ್ನಡೆಸುತ್ತದೆ. ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿಗಳ ಹಂಚಿಕೆಯೊಂದಿಗೆ ಈ ಯೋಜನೆಯು ವಾಯುಯಾನ ನೇತೃತ್ವದ ಅಭಿವೃದ್ಧಿಯ ಮುಂದಿನ ಹಂತವನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ. ಇದು ಸಮಗ್ರ ಮತ್ತು ಸುಸ್ಥಿರ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾದ ಬಹು ಕಾರ್ಯತಂತ್ರದ ಘಟಕಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಗುಜರಾತ್ಗೆ ಇಂದು ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿ ಒಟ್ಟು ಹೂಡಿಕೆಯಲ್ಲಿ ಅಭಿವೃದ್ಧಿಗೊಂಡಿರುವ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ. ಅಂತಾರಾಷ್ಟೀಯ ಸಹಕಾರ ದಿನದ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಶುಭ ಕೋರಿದ್ದಾರೆ. ದೇಶದ ನಾಗರಿಕತೆಯ ಸಹಕಾರ ನೀತಿಯಲ್ಲಿ ಬೇರೂರಿರುವ ಸಹಕಾರಿಗಳು ರೈತರು, ಮಹಿಳೆಯರು ಮತ್ತು ಸಣ್ಣ ಉದ್ಯಮಿಗಳನ್ನು ಸಬಲೀಕರಣಗೊಳಿಸುವಲ್ಲಿ, ಸಮುದಾಯಗಳನ್ನು ಬಲಪಡಿಸುವಲ್ಲಿ ಮತ್ತು ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯನ್ನು ಬೆಳೆಸುವಲ್ಲಿ ಪ್ರಬಲ ಶಕ್ತಿಯಾಗಿವೆ ಎಂದು ಉಪರಾಷ್ಟಪತಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ತಮ್ಮ ಆರಂಭದಿಂದಲೂ ಸಹಕಾರಿಗಳು ರಾಷ್ಟ್ರ ನಿರ್ಮಾಣದ ಪ್ರಮುಖ ಸ್ತಂಭವಾಗಿ ವಿಕಸನಗೊಂಡಿವೆ. ಸಹಕಾರದಿಂದ ಸಮೃದ್ಧಿಯ ಮನೋಭಾವವನ್ನು ಸಾಕಾರಗೊಳಿಸುತ್ತಿದ್ದು 2047ರಲ್ಲಿ ವಿಕಸಿತ ಭಾರತ ಎಂಬ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುತ್ತಿವೆ ಎಂದು ಅವರು ಹೇಳಿದ್ದಾರೆ. ಸಹಕಾರ ಭಾರತದ ಸಂಸ್ಕೃತಿ, ಸಾಮೂಹಿಕ ಶಕ್ತಿ ಮತ್ತು ಸ್ವಾವಲಂಬನೆಯ ಅಡಿಪಾಯವಾಗಿದೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ

0: ಸಹಕಾರಿ ವಲಯ ಹೊಸ ವೇಗವನ್ನು ಪಡೆದುಕೊಂಡು ಗಮನಾರ್ಹವಾಗಿ ವಿಸ್ತರಿಸಿದೆ. ಸಹಕಾರಿ ವಿಶ್ವವಿದ್ಯಾಲಯ, ಆಧುನಿಕ ತರಬೇತಿ ಕೇಂದ್ರಗಳು ಮತ್ತು ಉದಯೋನ್ಮುಖ ವಲಯಗಳಲ್ಲಿ ಸಹಕಾರಿ ಸಂಸ್ಥೆಗಳ ಸಬಲೀಕರಣದಂತಹ ಉಪಕ್ರಮಗಳು ರೈತರು, ಮಹಿಳೆಯರು, ಸಣ್ಣ ಉದ್ಯಮಿಗಳು ಮತ್ತು ಕಾರ್ಮಿಕರನ್ನು ಸಬಲೀಕರಣಗೊಳಿಸುವ ಮೂಲಕ ಸಹಕಾರದಿಂದ ಸಮೃದ್ಧಿಯ ಸಂಕಲ್ಪವನ್ನು ಬಲಪಡಿಸುತ್ತಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸೋಮವಾರದಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ಈ ತಿಂಗಳ 6-8ರವರೆಗೆ ಪ್ರಧಾನಿ ಇಂಡೋನೇಷ್ಯಾ ಪ್ರವಾಸದಲ್ಲಿರಲಿದ್ದಾರೆ. ಇಂಡೋನೇಷ್ಯಾಗೆ ಇಂದು ಅವರ 4ನೇ ಭೇಟಿಯಾಗಿದ್ದು, ಮೇ 2018ರಲ್ಲಿ ಭಾರತ ಇಂಡೋನೇಷ್ಯಾ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಸಂಬಂಧಗಳು ಏರ್ಪಟ್ಟ ನಂತರ ಪ್ರಧಾನಿಯವರ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಪ್ರವಾಸದ ಸಂದರ್ಭದಲ್ಲಿ ಪ್ರಧಾನಿಯವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೊ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸುತ್ತಾರೆ. ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸುತ್ತಾರೆ. ಪ್ರಧಾನಿಯವರು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ನಗರವಾದ ಯೋಗಕರ್ತಕ್ಕೂ ಭೇಟಿ ನೀಡಲಿದ್ದಾರೆ. ಜಕಾರ್ತದಲ್ಲಿ ಪ್ರಧಾನಿಯವರು ಭಾರತೀಯ ವಲಸಿಗರ ದೊಡ್ಡ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಯೋಗಕರ್ತದಲ್ಲಿ ಪ್ರಂಬನ್ನ ದೇವಾಲಯ ಸಂಕೀರ್ಣಕ್ಕೆ ಹೋಗಲಿದ್ದಾರೆ. ಅಲ್ಲಿನ ಸಂರಕ್ಷಣಾ ಕಾರ್ಯಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಸಹಕರಿಸಲಿವೆ. ಈ ತಿಂಗಳ 8-10ರವರೆಗೆ ಆಸ್ಟ್ರೇಲಿಯಾಕ್ಕೆ 2ನೇ ಹಂತದ ಭೇಟಿ ನೀಡಲಿದ್ದಾರೆ. ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಆಲ್ಬನೀಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪೆರುವಿನಲ್ಲಿ ಕನ್ಸರ್ವೇಟಿವ್ ಪಕ್ಷದ ನಾಯಕಿ ಕೀಕೋ ಫ್ಯೂಜಿಮೋರಿ ಅವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ವಿಜೇತರಾಗಿದ್ದಾರೆ. ಮಾಜಿ ಅಧ್ಯಕ್ಷ ಆಲ್ಬರ್ಟೋ ಫ್ಯೂಜಿಮೋರಿ ಅವರ ಪುತ್ರಿ 51 ವರ್ಷದ ಫ್ಯೂಜಿಮೋರಿ 4ನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದರು. ಈ ತಿಂಗಳ ಕೊನೆಯಲ್ಲಿ ಅವರು ಅಧಿಕಾರ ವಹಿಸಿಕೊಳ್ಳಲಿದ್ದು ಕಳೆದ 10 ವರ್ಷಗಳಲ್ಲಿ ಪೆರುವಿನ 9ನೇ ಅಧ್ಯಕ್ಷರಾಗಲಿದ್ದಾರೆ. ದೇಶದ ಉನ್ನತ ಚುನಾವಣಾ ಪ್ರಾಧಿಕಾರ ನಿನ್ನೆ ಅವರ ವಿಜಯವನ್ನು ಔಪಚಾರಿಕವಾಗಿ ಪ್ರಮಾಣೀಕರಿಸಿತು. ಏಪ್ರಿಲ್ನಲ್ಲಿ ನಡೆದ ಮೊದಲ ಸುತ್ತಿನ ಮತದಾನದಲ್ಲಿ 33 ಇತರ ಅಭ್ಯರ್ಥಿಗಳಿಗಿಂತ 2 ಅಭ್ಯರ್ಥಿಗಳು ಮುಂದಿದ್ದರು. ನಂತರ ಜೂನ್ 7ರಂದು ನಡೆದ ರನ್ ಆಫ್ನಲ್ಲಿ ಫ್ಯೂಜಿಮೋರಿ ಸ್ಯಾಂಚೇಜ್ ಅವರನ್ನು ಸೋಲಿಸಿದರು. ಪೆರುವಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕೀಕೋ ಫ್ಯೂಜಿಮೋರಿ ಅವರು ಗೆಲುವು ಸಾಧಿಸಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಪೆರುವಿನೊಂದಿಗಿನ ನಿಕಟ ಸ್ನೇಹವನ್ನು ಭಾರತವು ಬಹಳವಾಗಿ ಗೌರವಿಸುತ್ತದೆ. ವಿಭಿನ್ನ ಕ್ಷೇತ್ರಗಳಲ್ಲಿ ಎರಡೂ ರಾಷ್ಟಗಳ ನಡುವಿನ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಬಲಪಡಿಸಲು ಬದ್ದವಾಗಿದೆ ಎಂದು ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ ಹಿನ್ನೆಲೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿ ಮತ್ತು ಅವರು ಸ್ವಾಮಿ ವಿವೇಕಾನಂದರನ್ನು ಮಹಾನ್ ದೇಶಭಕ್ತ, ತತ್ವಜ್ಞಾನಿ ಮತ್ತು ಆಧ್ಯಾತ್ಮಿಕ ದಾರ್ಶನಿಕ ಎಂದು ಬಣ್ಣಿಸಿದ್ದಾರೆ. ಸ್ವಾಮಿ ವಿವೇಕಾನಂದರು ಭಾರತದ ನಾಗರಿಕತೆಯ ಪ್ರಜ್ಞೆಯನ್ನು ಪುನರುಜ್ಜೀವನಗೊಳಿಸಿದರು. ದೇಶದ ಕಲಾತೀತ ಬುದ್ಧಿವಂತಿಕೆಯನ್ನು ಜಗತ್ತಿಗೆ ಕೊಂಡೊಯ್ದರು. ಸ್ವಾಮಿ ವಿವೇಕಾನಂದರ ಆತ್ಮವಿಶ್ವಾಸ, ಪ್ರಬುದ್ಧ ಮತ್ತು ಸಹಾನುಭೂತಿಯ ಭಾರತದ ದೃಷ್ಟಿಕೋನ ರಾಷ್ಟದ ಪ್ರಯಾಣಕ್ಕೆ ಮಾರ್ಗದರ್ಶನ ನೀಡುತ್ತಲೇ ಇದೆ. ಸ್ವಾಮಿ ವಿವೇಕಾನಂದರ ಆದರ್ಶಗಳು ಎಲ್ಲರಿಗೂ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸಲು, ಉನ್ನತ ಮಟ್ಟದ ಚಾರಿತ್ರವನ್ನು ಎತ್ತಿಹಿಡಿಯಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಅವರ ಬದ್ದತೆಯಲ್ಲಿ ದೃಢವಾಗಿರಲು ಪ್ರೇರಣೆ ನೀಡುತ್ತವೆ ಎಂದು ಅವರು ಆಶಿಸಿದರು. ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 2ನೇ T20 ಕ್ರಿಕೆಟ್ ಪಂದ್ಯ ನಡೆಯಲಿದೆ. ಭಾರತದ ಬ್ಯಾಟಿಂಗ್ ವಿಭಾಗದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇಲ್ಲ. ಮೊದಲನೇ ಪಂದ್ಯ ಮಳೆಯಿಂದಾಗಿ ರದ್ದಾದ ಹಿನ್ನೆಲೆಯಲ್ಲಿ ಉಭಯ ತಂಡಗಳಿಗೆ ತಲಾ 1 ಅಂಕ ನೀಡಲಾಗಿತ್ತು. ಜುಲೈ 3ರಂದು ನಾಟಿಂಗ್ಹ್ಯಾಮ್ನಲ್ಲಿ 3ನೇ ಪಂದ್ಯ ನಡೆಯಲಿದ್ದು, ಜುಲೈ 11ರಂದು ಟಿ20 ಅಂತಾರಾಷ್ಟೀಯ ಸರಣಿಯ ಕೊನೆಯ 2 ಪಂದ್ಯಗಳೊಂದಿಗೆ ಮುಕ್ತಾಯಗೊಳ್ಳಲಿದೆ. ಗುಜರಾತ್, ಗೋವಾ, ಮಧ್ಯ ಮಹಾರಾಷ್ಟ, ಪಶ್ಚಿಮ ಮಧ್ಯಪ್ರದೇಶ ಮತ್ತು ಒಡಿಶಾದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಎಚ್ಚರಿಕೆ ನೀಡಿದೆ. ಮುಂದಿನ 2 ದಿನಗಳವರೆಗೆ ಕರಾವಳಿ, ಕರ್ನಾಟಕ, ಪೂರ್ವ ರಾಜಸ್ಥಾನ, ಪೂರ್ವ ಮಧ್ಯಪ್ರದೇಶ, ತೆಲಂಗಾಣ ಮತ್ತು ವಿದರ್ಭದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರಾ, ಗಂಗಾನದಿಯ ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಮರಾಠವಾಡ, ಪಶ್ಚಿಮ ರಾಜಸ್ಥಾನ ಮತ್ತು ದೇಶದ ದಕ್ಷಿಣ ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಉದ್ಘಾಟನೆ. ಇಂದು ಅಂತಾರಾಷ್ಟೀಯ ಸಹಕಾರಿ ದಿನ. ಉಪರಾಷ್ಟಪತಿ ಹಾಗೂ ಕೇಂದ್ರ ಸಹಕಾರ ಸಚಿವರಿಂದ ಶುಭ ಹಾರೈಕೆ. ಸೋಮವಾರದಿಂದ ಪ್ರಧಾನಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಪ್ರವಾಸ. ಹಾಗೂ 2ನೇ ಟಿ20 ಕ್ರಿಕೆಟ್ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ ಭಾವಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಕೇಳಿ ಪೂತಿ ನರಸಿಂಹಾಚಾರ್ಯವರ ಒಂದು ಕವಿತೆ, ಅಕೋ ಶ್ಯಾಮ ಅವಳೆ ರಾಧೆ. ಈ ಗೀತೆಯನ್ನು ಹಾಡಿದ್ದಾರೆ MS ಶೀಲಾ ಹಾಗೂ KSುರೇಖಾ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಚನ್ನವೀರ ಕಣವಿಯವರ ಒಂದು ಭಾವಗೀತೆ, ಈ ಮಲ್ಲಿಗೆ ಈ ಗುಲಾಬಿ. ಹಾಡಿದ್ದಾರೆ ಶ್ರೀರಕ್ಷಾ ಅರವಿಂದ್.

ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ. ಈಗ ಸಮಯ ಸರಿಯಾಗಿ 1:30:07. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಯುಗಳ ಸ್ವರದಲ್ಲಿರುವ ಕಂಠಿ ಚಿತ್ರದ ಗೀತೆ.

ಇನ್ನು ಮುಂದೆ ಕೇಳಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಗೌತಮ್ ಶ್ರೀವತ್ಸವ ಅವರ ಸಂಗೀತವಿರುವ ಚಂದ್ರ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಮಧು ಬಾಲಕೃಷ್ಣ ಹಾಗೂ ಬದ್ರಿ ಪ್ರಸಾದ್.

0: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಡೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ, ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹರಿಹರನ್ ಹಾಗೂ ಚಿತ್ರ ಅವರ ಯುಗಳ ಸ್ವರದಲ್ಲಿರುವ ಸೈನಿಕ ಚಿತ್ರದ ಗೀತೆ. ಸಂಗೀತ ನಿರ್ದೇಶನ ದೇವ ಅವರದು.

ಇನ್ನು ಮುಂದೆ ಕೇಳಿ ಚಂದ್ರಲೇಖ ಚಿತ್ರದ ಗೀತೆ. ಈ ಗೀತೆಯ ಗಾಯಕರು ದೀಪು ಹಾಗೂ ರಮ್ಯಾ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸಂಗಮ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಗೋಪಿಕಾ ಪೂರ್ಣಿಮಾ, ಕವಿರಾಜ್ ಅವರ ಸಾಹಿತ್ಯಕ್ಕೆ ದೇವಿ ಪ್ರಸಾದ್ ಅವರ ಸಂಗೀತ ನಿರ್ದೇಶನವಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 2125 ರೂಪಾಯಿಗೆ ಹೆಚ್ಚಿಸಿದ ಕೇಂದ್ರ ಸರ್ಕಾರ ಆದೇಶ. ಪ್ರಕೃತಿ ವಿಕೋಪ ಮತ್ತು ಜನರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸಚಿವ ಯುಟಿ ಖಾದರ್ ಸೂಚನೆ. ಕೆಆರ್ಎಸ್ ಅಣೆಕಟ್ಟಿನಿಂದ ನಾಲೆಗಳಿಗೆ ತಕ್ಷಣವೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಆಗ್ರಹ. ಬೆಂಗಳೂರಿನಲ್ಲಿಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕೇಂದ್ರ ಸರ್ಕಾರ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 13% ಹೆಚ್ಚಿಸಿ ಇಂದಿನಿಂದ ಜಾರಿಗೆ ಬರುವಂತೆ ಘೋಷಿಸಿದೆ. ಪ್ರತಿ ಕ್ವಿಂಟಾಲ್ಗೆ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 ಏರಿಸಿದೆ. ಸರ್ಕಾರದ ಬೆಲೆ ಸ್ಥಿರೀಕರಣ ಬಫರ್ಗಾಗಿ ನಫೆಡ್ ಮತ್ತು ಎನ್ಸಿಸಿಎಫ್ ಮೂಲಕ ಈರುಳ್ಳಿ ಖರೀದಿ ಪ್ರಗತಿಯಲ್ಲಿದೆ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪರಿಷ್ಕೃತ ಖರೀದಿ ಬೆಲೆಯು ರೈತರಿಗೆ ಉತ್ತಮ ಆದಾಯವನ್ನು ಖಚಿತಪಡಿಸಲಿದೆ. ರಾಜ್ಯದ ಚಿತ್ರದುರ್ಗ ಮತ್ತು ಚಳ್ಳಕೆರೆ ಪ್ರದೇಶದಲ್ಲಿ ಬಿತ್ತನೆ ಪ್ರಗತಿಯು ಸಾಮಾನ್ಯದ ಸುಮಾರು 60% ಎಂದು ಕೇಂದ್ರ ಸರ್ಕಾರ ಅಂದಾಜಿಸಿದೆ. ಕೇಂದ್ರ ಸರ್ಕಾರದ ಈ ಆದೇಶದಿಂದ ರಾಜ್ಯ ಈರುಳ್ಳಿ ಬೆಳೆಗಾರರಿಗೆ ಕೊಂಚ ನೆಮ್ಮದಿ ನೀಡಿದೆ. ಪ್ರಕೃತಿ ವಿಕೋಪ ಮತ್ತು ಸಂತ್ರಸ್ತರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಆರೋಗ್ಯ ಸಚಿವ ಹಾಗೂ ಜಿಲ್ಲಾ ಪ್ರಾಕೃತಿಕ ವಿಕೋಪ ಮೇಲುಸ್ತುವಾರಿ ಸಚಿವ ಯುಟಿ ಖಾದರ್ ಸೂಚಿಸಿದ್ದಾರೆ. ಕಾರವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕೃತಿ ವಿಕೋಪದ ಪೂರ್ವ ತಯಾರಿ ಹಾಗೂ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರಕೃತಿ ವಿಕೋಪ ನಿರ್ವಹಣೆಗೆ ಸಂಬಂಧಿಸಿದಂತೆ ಪರಿಹಾರ ವಿತರಣೆಗೆ ಯಾವುದೇ ಹಣಕಾಸಿನ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಳೆಯಿಂದ ಹಾನಿಯಾದ ಕುಟುಂಬಕ್ಕೆ ತಕ್ಷಣ 5,000 ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಂತ್ರಸ್ತರಿಗೆ ಪಂಚಾಯಿತಿ ಅಧಿಕಾರಿಗಳು ವಿಳಂಬ ಮಾಡಿದರೆ ಅವರ ವಿರುದ್ದ ಶಿಸ್ತು ಕ್ರಮ ಕೈಗೊಳ್ಳಿ ಎಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನೀರಾವರಿ ನೀರಿನ ಕೊರತೆಯಿಂದ ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಬ್ಬು ಸೇರಿದಂತೆ ಸಾವಿರಾರು ಎಕರೆ ಬೆಳೆಗಳು ಒಣಗುತ್ತಿವೆ ಎಂದು ದೂರಿದ್ದಾರೆ. ತಕ್ಷಣವೇ ಕೆಆರ್ಎಸ್ನಿಂದ ನಾಲೆಗಳು ನೀರು ಹರಿಸಿ ಬೆಳೆಗಳನ್ನು ಉಳಿಸಿ ಎಂದು ಆಗ್ರಹಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ನಷ್ಟ ಅನುಭವಿಸಿದ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಎಕರೆಗೆ 50,000 ಪರಿಹಾರ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಭಾರತದ ನವೋದ್ಯಮ ಪರಿಸರ ವ್ಯವಸ್ಥೆಯು ಅತ್ಯಂತ ವೇಗವಾಗಿ ವಿಕಸನಗೊಳ್ಳುತ್ತಿದ್ದು ಡೀಪ್ ಟೆಕ್ ಆಧಾರಿತ ಮತ್ತು ಹಾರ್ಡ್ವೇರ್ ನಾವೀನ್ಯತೆಗಳತ್ತ ಹೆಚ್ಚು ಗಮನ ಹರಿಸುತ್ತಿದೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ದೇಶದ ನಾವೀನ್ಯತೆಯ ಭೂದೃಶ್ಯದಲ್ಲಿ ಆಗುತ್ತಿರುವ ವ್ಯಾಪಕ ಬದಲಾವಣೆಯಲ್ಲಿ ಬೆಂಗಳೂರು ಮುಂಚೂಣಿಯಲ್ಲಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ಕೇವಲ 7% ಈ ಸಂಖ್ಯೆ ಈ ವರ್ಷ 21 ಯುವ ಉದ್ಯಮಿಗಳೊಂದಿಗೆ ಬೆಂಗಳೂರು U30 ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದೆ. U30 ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಕಂಪನಿಗಳ ಪೈಕಿ 18 ಕಂಪನಿಗಳು ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದ್ದು ಇದು ದೇಶದ ಯಾವುದೇ ನಗರಕ್ಕಿಂತ ಅತ್ಯಧಿಕವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸ್ಟಾರ್ಟ್ಅಪ್ಗಳ ಮುಂದಿನ ಅಲೆಯು ಡೀಪ್ ಟೆಕ್ ಮತ್ತು ಹಾರ್ಡ್ ಟೆಕ್ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸುತ್ತಿದ್ದು ಕೃತಕ ಬುದ್ದಿಮತ್ತೆ, ಸ್ಪೇಸ್ ಟೆಕ್, ಸೈಬರ್ ಸೆಕ್ಯೂರಿಟಿ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳಲ್ಲಿ ಬಲವಾದ ವೇಗವನ್ನು ಪಡೆದುಕೊಳ್ಳುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು

0: ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಇಂದು ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಹೇಳಿದ್ದಾರೆ. ತಮ್ಮ ಈ ಸಾಧನೆಗೆ ಕಾರಣವಾದ ಇಸ್ರೋ ಹಾಗೂ ಭಾರತೀಯ ವಾಯುಪಡೆಗೆ ಅವರು ಧನ್ಯವಾದ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಬಾಹ್ಯಾಕಾಶದ ಅನುಭವವನ್ನು ಕೇಳುವಂತಾಗಲಿ ಎಂದು ತಿಳಿಸಿದ್ದಾರೆ. ಈ ಪುಸ್ತಕ ಕೇವಲ ಬಾಹ್ಯಾಕಾಶ ಮಿಷನ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದು ತರಗತಿಯ ಕೋಣೆಯಿಂದ ಬಾಹ್ಯಾಕಾಶ ಹೊರಗಿನ ಪ್ರಯಾಣದ ಬಗ್ಗೆ ಮಾತನಾಡುವ ಪುಸ್ತಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: So I changed out of the space suit. I wore all my clothes because the Crew Dragon is really cold. And then we wanted to sleep. So now there is no bed in space. Right? There is no nominated place where you can sleep. You can sleep anywhere. You know, on the seat, below the seat, on the wall, on the ceiling, wherever you want. So everybody decided. Two of my crew members, they sat on the seat, they strapped themselves and they were sleeping on the seat. I did not find that comfortable. You know, I thought that there should be some kind of pressure on your body, you know, that is what you're used to on Earth. So I decided to go below the seat and wedge myself between the pallets and the seat.
3: ಇದೇ ವೇಳೆ ಅಂತರಿಕ್ಷದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್, ಇಂದಿನ ಮಕ್ಕಳು ಕೃತಕ ಬುದ್ದಿಮತ್ತೆಯಿಂದ ತಾಯಿ ಮಾಡುವ ಅಡುಗೆಯ ರುಚಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿರುವ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇಡೀ ಭೂಮಿ ಇಂದು ಸೂರ್ಯನ ಸುತ್ತ 31 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು ವಾಸ್ತವವಾಗಿ ನಾವೆಲ್ಲರೂ ಈಗಾಗಲೇ ಗಗನಯಾತ್ರಿಗಳೇ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
5: Never ever feel that you are missed out in anything. Okay, that I've joined the wrong degree, I've joined this thing, or I wish I was there. You are perfectly where you are. 1.8 billion people, out of that, 1.4 billion. That is, you are born in this great country. Out of that, you are in this great city of Bangalore. And out of that, imagine you are the chosen few to be sitting in front of this galaxy of stars out here. How lucky are you? You are already ahead of the curve.
3: ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕೀರ್ತಿಚಕ್ರ ಪ್ರಶಸ್ತಿ ಪುರಸ್ಕೃತರಾದ ರವೀಶ್ ಮಲ್ಹೋತ್ರಾ, ಪ್ರೊಫೆಸರ್ ಕೆ ವಿಜಯ್ ರಾಘವನ್, ಇಸ್ರೋ ಮಾಜಿ ಅಧ್ಯಕ್ಷರಾದ ಎಎಸ್ ಕಿರಣ್ ಕುಮಾರ್, ಡಾ ಎಸ್ ಸೋಮನಾಥನ್ ಹಾಗೂ ಏರ್ ಮಾರ್ಷಲ್ ಎಸ್ ಶ್ರೀನಿವಾಸ್ ಹಾಗೂ ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕ ಡಾ ಬಿಆರ್ ಗುರುಪ್ರಸಾದ್ ಉಪಸ್ಥಿತರಿದ್ದರು. ರಾಜ್ಯದೆಲ್ಲೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಮುಂದುವರೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ ಶೇಕಡ 91.9 ಮತದಾರರ ಮ್ಯಾಪಿಂಗ್ ಕಾರ್ಯ ಮುಗಿದಿದೆ. ಮತದಾರರ ಪಟ್ಟಿಯಲ್ಲಿ 912,913 ಮತದಾರರಿದ್ದು ಈ ಪೈಕಿ 621,193 ಅಂದರೆ ಶೇಕಡ 68.05 ಗಣತಿನ ಮುನಿಯನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಮಂಡ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ಹಾಗೂ ಜಿಲ್ಲಾಧಿಕಾರಿ ಡಾ ಕುಮಾರ್ ವಿವಿಧೆಡೆ ಭೇಟಿ ನೀಡಿ ಪರಿಶೀಲಿಸಿದರು. ಮಂಡ್ಯ ನಗರದ ವಿದ್ಯಾನಗರ, ಗಾಂಧಿನಗರ ವಿವಿಧ ವಾರ್ಡ್ಗಳಿಗೆ ಹಾಗೂ ಮಂಡ್ಯ ತಾಲೂಕಿನ ಹನಕೆರೆಗೆ ಭೇಟಿ ನೀಡಿದ ಅವರು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಕಾರ್ಯವನ್ನು ಖುದ್ದು ವೀಕ್ಷಿಸಿದರು. ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕುವಂತೆ ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಬಿಎಲ್ಒಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಚುನಾವಣಾ ಆಯೋಗದ ಆದೇಶದಂತೆ ಪ್ರತಿ ಮನೆಗೂ ತೆರಳಿ ನಿಗದಿತ ಗಣತಿ ನಮೂನೆಗಳನ್ನು ವಿತರಿಸಿ ಸಂಬಂಧಪಟ್ಟವರಿಂದ ಸಹಿ ಪಡೆಯುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ದಾವಣಗೆರೆಯಲ್ಲೂ ಮತಗಟ್ಟೆ ಅಧಿಕಾರಿಗಳು ಕಡ್ಡಾಯವಾಗಿ ಮತದಾರರ ಮನೆ ಮನೆಗೆ ಭೇಟಿ ನೀಡಬೇಕು ಎಂದು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಶಮ್ಲಾ ಇಕ್ಬಾಲ್ ಸೂಚನೆ ನೀಡಿದ್ದಾರೆ. ನೀರು ಕುಡಿಯಲು ಬಂದ ಕಾಡೆಮ್ಮೆಯೊಂದು ಕೆಸರಿನಲ್ಲಿ ಸಿಲುಕಿ

0: ಮೃತಪಟ್ಟ ಘಟನೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಉಡುತೊರೆ ಹಳ್ಳ ಜಲಾಶಯ ಬಳಿ ನಡೆದಿದೆ. ಮಲೆಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಉಡುತೊರೆ ಹಳ್ಳ ಜಲಾಶಯದಲ್ಲಿ ಗುರುವಾರ ಸಂಜೆ ನೀರು ಕುಡಿಯಲು ಬಂದ ಕಾಡೆಮ್ಮೆ ಕೆಸರಿಗೆ ಸಿಲುಕಿಕೊಂಡು ಇಡೀ ರಾತ್ರಿ ಒಂದೇ ಜಾಗದಲ್ಲಿ ಒದ್ದಾಡಿ ನಿತ್ರಾಣಗೊಂಡಿತ್ತು. ನಿನ್ನೆ ದನಗಾಹಿಗಳು ಕಾಡೆಮ್ಮೆ ಕೆಸರಿಗೆ ಸಿಲುಕಿಕೊಂಡಿರುವುದನ್ನು ನೋಡಿ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಮಾಹಿತಿ ನೀಡಿದರು. ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875ರಿಂದ 2125 ರೂಪಾಯಿಗೆ ಹೆಚ್ಚಿಸಿ ಕೇಂದ್ರ ಸರ್ಕಾರ ಆದೇಶ. ಪ್ರಕೃತಿ ವಿಕೋಪ ಮತ್ತು ಜನರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸಚಿವ ಯುಟಿ ಖಾದರ್ ಸೂಚನೆ. ಕೆಆರ್ಎಸ್ ಅಣೆಕಟ್ಟಿನಿಂದ ನಾಲೆಗಳಿಗೆ ತಕ್ಷಣವೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಆಗ್ರಹ. ಬೆಂಗಳೂರಿನಲ್ಲಿಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಶ್ರೇಯಾ ಘೋಷಾಲ್ ಅವರ ಯುಗಳ ಸ್ವರದಲ್ಲಿರುವ ಸಂಜೀವ್ ವೆಟ್ಸ್ ಗೀತ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸೆ ಗಿಫ್ಟ್ ಅವರ ಸಂಗೀತವಿದೆ.

ಈಗ ಕೇಳಿ ಅರ್ಜುನ್ ಎಪಿಯವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವ ಅದ್ದೂರಿ ಚಿತ್ರದ ಗೀತೆ. ಗಾಯಕರು ಚೇತನ್.

ಕೇಳುಗರೆ, ಇದೊಂದು ಪ್ರಕಟಣೆ. ಹಾಸನದ ಕಾರ್ಯಕೆರೆ ಸಮೀಪದಲ್ಲಿರುವ ಕೃಷಿ ಮಹಾವಿದ್ಯಾಲಯದಲ್ಲಿ 2026ನೇ ಸಾಲಿನ ವಿಸ್ಮಯ ಕೀಟ ಮತ್ತು ಪಕ್ಷಿಗಳ ಛಾಯಾಚಿತ್ರ ಪ್ರದರ್ಶನವನ್ನು ಜುಲೈ ತಿಂಗಳ 6 ಹಾಗೂ 7ರ ಸೋಮವಾರ ಮತ್ತು ಮಂಗಳವಾರದಂದು ಆಯೋಜನೆ ಮಾಡಲಾಗಿದೆ. ಸಾರ್ವಜನಿಕರು, ಕೃಷಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮುಕ್ತ ಪ್ರವೇಶಾವಕಾಶ ಕಲ್ಪಿಸಲಾಗುತ್ತದೆ ಎಂದು ಕೃಷಿ ಮಹಾವಿದ್ಯಾಲಯದ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಳ ಸ್ವರದಲ್ಲಿರುವ ಅಂಬರೀಷ ಚಿತ್ರದ ಗೀತೆ. ಗೀತ ರಚನೆಕಾರರು ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಹರಿಕೃಷ್ಣ ಅವರಿಂದ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸಾಗರ್ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಗುರುಕಿರಣ್ ಅವರು. ಗಾಯಕರು ಸೋನು ನಿಗಮ್.

ಬನ್ನಿ ಆ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ಜಿಡಿ ರಮೇಶ್ ಗೊಲ್ಲರಹಳ್ಳಿ ಮಾಡುವ ನಮಸ್ಕಾರಗಳು ಹಾಗೂ ಆಕಾಶವಾಣಿಯ ಹಾಸನ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲು ಪ್ರೀತಿಯ ಸ್ವಾಗತ.

0: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಡೆ ಉಂಟಾಗುತ್ತೆ. ಇದರಿಂದಾಗಿ ಈ ಟರ್ನ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡುವುದನ್ನು ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಮೊದಲಿಗೆ ಒಂದು ಗೀತೆಯನ್ನು ಕೇಳೋಣ.

0: ವಾಹನ ಚಾಲಕರೇ, ವಾಹನ ನಿಮ್ಮದು, ರಸ್ತೆ ನಿಮ್ಮದಲ್ಲ. ಓವರ್ಟೇಕ್ ಮಾಡುವುದು ಈ ಕೂಡಲೇ ಬಿಟ್ಟು ಬಿಡಿ. ಸರ್ಕಲ್ಲುಗಳಲ್ಲಿ, ತಿರುವುಗಳಲ್ಲಿ, ಸಣ್ಣ ಸಣ್ಣ ರಸ್ತೆಗಳಲ್ಲಿ ಅತಿ ವೇಗದಿಂದ ವಾಹನ ಚಾಲನೆ ಮಾಡುವುದು ತಪ್ಪು. ವಯಸ್ಸಾದವರ ಅಕ್ಕಪಕ್ಕಕ್ಕೆ ಬಂದು ಜೋರಾಗಿ ಹಾರನ್ ಮಾಡುವುದು ತಪ್ಪು. ಸೈಲೆನ್ಸರ್ ತೆಗೆದು ಗಾಡಿಗಳನ್ನು ಓಡಿಸುವುದು ಕಾನೂನಿಗೆ ವಿರುದ್ಧ. ಎಚ್ಚರಿಕೆ ಇರಲಿ, 18 ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿಗಳನ್ನು ಓಡಿಸಲು ಕೊಡಬೇಡಿ. ಎಲ್ಲರ ಜೀವನ ಬಹುಮುಖ್ಯ. ನೀವು ಬಾಳಿ ಬದುಕಿ, ಬೇರೆಯವರನ್ನು ಬಾಳಲು ಬಿಡಿ.
1: ಮೊದಲಿಗೆ ಮೊಮ್ಮಗ ಚಿತ್ರದ ಗೀತೆ. ಹಾಡಿರುವ ಕಲಾವಿದರು ರಾಜೇಶ್ ಹಾಗೂ ಚಿತ್ರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಕೋರಿ ಸಂದೇಶ ಕಳಿಸಿದವರು ಮಧುಕುಮಾರ್ ಮಾದಿಹಳ್ಳಿಯಿಂದ, ಅರಕಲಗೂಡು ತಾಲೂಕು. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258, ಎಸ್ಟಿಡಿ ಕ್ರಮಾಂಕ 081-72. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ. ಕರೆ ಮಾಡಿ ಮಾತನಾಡಿ.

ನೀವೀಗ ಕೇಳುತ್ತಿರುವ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಜೀವನ ಚಕ್ರ ಚಿತ್ರದ್ದು. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ರಾಜನ್ ನಾಗೇಂದ್ರ ಅವರಿಂದ. ಕೋರಿ ಸಂದೇಶ ಕಳಿಸಿದ್ದವರು ಭದ್ರಾವತಿಯಿಂದ ಮಮತಾ ಶಿವರಾಜ್ ಕುಮಾರ್ ಹಾಗೂ ಮನೆಯವರು. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನು.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ಎಸ್ ಜಾನಕಿ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿರುವ ಸುಖ ಸಂಸಾರಕ್ಕೆ 12 ಸೂತ್ರಗಳು ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಸಾಹಿತ್ಯ ದೊಡ್ಡರಂಗಗೌಡ ಅವರದು, ಸಂಗೀತ ಚಕ್ರವರ್ತಿಯವರಿಂದ. ಕೋರಿಕೆಯ ಕಳಿಸಿದ್ದಾರೆ ಸಕಲೇಶ್ಪುರದಿಂದ ಧನ್ಪಾಲ್ ಅವರು. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನು.

ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಹಾಡಿರುವ ನಂಜುಂಡಿ ಕಲ್ಯಾಣ ಚಿತ್ರದ ಗೀತೆ, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಉಪೇಂದ್ರ ಕುಮಾರ್ ಅವರಿಂದ. ಕೋರಿಕೆ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಅಭಿಷೇಕ್ ಹಿರೇಮಠ್. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನು.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.

ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರುವ ರಣಧೀರ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಗೀತೆಗಾಗಿ ಕೋರಿಕೆ ಕಳಿಸಿದ್ದಾರೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ತಡಕರನಹಳ್ಳಿಯಿಂದ ಅನಿಲ್ ಕುಮಾರ್ ಹಾಗೂ ಮನೆಯವರು. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನು.

ತಾವೀಗ ಕೇಳುತ್ತಿರುವ ಗೀತೆ ಶುಭಮಂಗಳ ಚಿತ್ರದ್ದು. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯಭಾಸ್ಕರ್ ಅವರದು. ಹಾಡಿರುವ ಕಲಾವಿದರು ವಾಡಿ ಜಯರಾಮ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು. ಕೋರಿ ಸಂದೇಶ ಕಳಿಸಿದವರು ಹಾಸನದಿಂದ ಎಚ್ ಜೆ ದೇವರಾಜ್, ಎಸ್ ಎಂ ಶೋಭಾ, ಶ್ರದ್ಧಾ ಹಾಗೂ ಸಮರ್ಥ. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನು.

ತಾವೀಗ ಕೇಳುತ್ತಿರುವ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಬಂಧನ ಚಿತ್ರದ್ದು. ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್ ಅವರದು, ಸಂಗೀತ ಎಂ ರಂಗರಾವ್ ಅವರಿಂದ. ಕೋರಿ ಸಂದೇಶ ಕಳಿಸಿದ್ದವರು ತರೀಕೆರೆಯಿಂದ ಸಲ್ಮಾ ಟೀಚರ್, ಹಾಗೆಯೇ ಮಾದಿಹಳ್ಳಿಯಿಂದ ರಾಜಮಣಿ ಮಧುಕುಮಾರ್, ಲತಾ ಹರೀಶ್, ಇಂಪನ ಸವಿತಾ, ಮಹೇಶ್ ಹಾಗೂ ಚಿತ್ರದುರ್ಗ ಜಿಲ್ಲೆ ಮಾರಿಕಣಿವೆಯಿಂದ ಗಗನ್ ರಾಜ್ಕುಮಾರ್ ಹಾಗೂ ಮನೆಯವರು. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನು.

ಇದೀಗ ಪ್ರಸಾರವಾದ ಬಂಧನ ಚಿತ್ರದ ಈ ಗೀತೆಗೆ ಮತ್ತೊಬ್ಬರು ಸಂದೇಶ ಕಳಿಸಿದ್ರು. ಇವರು ಬಂಡಿಯಳ್ಳಿಯಿಂದ ಸಂತೋಷ್ ಅಂತ. ನಿಮ್ಮ ಗೀತೆ ಪ್ರಸಾರ ಆಗಿದೆ ಸಂತೋಷ್ ಅವರೇ. ಈಗ ಮುಂದಿನ ಗೀತೆಗೆ ಹೋಗುವ.

ರಾಜ್ಕುಮಾರ್ ಭಾರತಿ ಹಾಗೂ ಪಿ ಸುಶೀಲಾ ಹಾಡಿರುವ ತಾಯಿಯ ಹೊಣೆ ಚಿತ್ರದ ಗೀತೆ ಕೇಳುತ್ತಿರುವಿರಿ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್ ಅವರಿಂದ. ಕೋರಿ ಸಂದೇಶ ಕಳಿಸಿದ್ದವರು ಹಾಸನದ ಕೊಕ್ಕನಘಟ್ಟದಿಂದ ಮೈತ್ರಿ, ಶಶಿಕಲಾ, ಆನಂದ್ ಹಾಗೂ ವರ್ಷ. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನು.

ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಹಾಡಿರುವ ಚಿ ಉದಯಶಂಕರ್ ಅವರ ಗೀತೆ, ಎಂ ರಂಗರಾವ್ ಸಂಗೀತ ನೀಡಿರುವ ಚಿತ್ರ ಹೊಸ ಬೆಳಕು. ಕೋರಿ ಸಂದೇಶ ಕಳಿಸಿದ್ದವರು ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದಿಂದ ಪದ್ಮ, ಶ್ರೀಧರ, ಪನ್ನಗ, ಟಿ ಅನಂತಕುಮಾರ್ ಹಾಗೂ ಮನೆಯವರು. ಹಾಗೆಯೇ ಶಿವಕುಮಾರ್ ಆರಾಧ್ಯ, ಚಂದ್ರಾವತಿ ಇವರೆಲ್ಲ ಆಲೂರು ತಾಲೂಕು ಹೊಸಕೋಟೆಯಿಂದ. ಇನ್ನು ಗೌರಿಬಿದನೂರಿಂದ ಇಂದು ಸುರೇಶ್ ಭಟ್ ಹಾಗೂ ಮನೆಯವರು. ಹಾಗೆಯೇ ಎಡೆಹಳ್ಳಿಯಿಂದ ಇಂದು ನಯನ, ಶಿವಾನಿ, ರತ್ನಮ್ಮ ಹಾಗೂ ಮನೆಯವರು. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನು.

ತಾವೀಗ ಕೇಳುತ್ತಿರುವ ಗೀತೆ ಡಾ ರಾಜ್ಕುಮಾರ್ ಮತ್ತು ಸಂಗಡಿಗರು ಹಾಡಿರುವ ಪರಶುರಾಮ ಚಿತ್ರದ್ದು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಕೋರಿ ಸಂದೇಶ ಕಳಿಸಿದ್ದವರು ಚಿಕ್ಕಮಗಳೂರಿನಿಂದ ಸುಜಾತಾ ದಿವಾಕರ್ ಹಾಗೂ ಮನೆಯವರು. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನು.

ನಿಮ್ಮ ಸಂದೇಶ ಮೇಘ ಸಂಗೀತ. ನಿಮ್ಮ ಸಂದೇಶಗಳನ್ನು ಆಧರಿಸಿದ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತು.

0: ಇದು ಆಕಾಶವಾಣಿಯ ಹಾಸನ ಕೇಂದ್ರ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ಕಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಪ್ರಿಯ ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಭಾವಗೀತೆಗಳ ಕಾರ್ಯಕ್ರಮ, 6:50 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ, ಮಳೆ ಕೊರತೆ ಸಂದರ್ಭದಲ್ಲಿ ಕಾಫಿ ತೋಟಗಳ ನಿರ್ವಹಣೆ ಹಾಗೂ ಅನುಭವ ಕುರಿತು ಬೇಲೂರು ತಾಲೂಕು ಕ್ಯಾತನಹಳ್ಳಿಯ ಬೆಳೆಗಾರರಾದ ಯುಎಂ ತೀರ್ಥಮಲ್ಲೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಸಮಾಚಾರ ದರ್ಶನ, 8:00 ಕನ್ನಡ ಚಿತ್ರಗೀತೆಗಳು, 8:30 ಗಜಲ್ಗಳು, 9:15 ಪ್ರಚಲಿತ ವಿದ್ಯಮಾನ ಸ್ಪಾಟ್ಲೈಟ್, 9:30 ಯುವವಾಣಿ. ಇದರಲ್ಲಿ ಕರ್ನಾಟಕ ಸಂಗೀತದ ವಿದ್ಯಾರ್ಥಿ ಮತ್ತು ಭರತನಾಟ್ಯದ ವಿದ್ಯಾರ್ಥಿ, ಮಹತ್ವಾಕಾಂಕ್ಷಿ ಬಯೋಟೆಕ್ನಾಲಜಿಸ್ಟ್, ಲೇಖಕ, ಕಲಾವಿದ ಶುಭು ಡಿಸೈನ್ಸ್ನ ಸ್ಥಾಪಕಿಯ ಸಂಸ್ಥಾಪಕ ಸಮಿದ್ಯು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ಜಿ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಪಿಟಿ ಅರ್ನಬ್ ಚಟ್ಟೋಪಾಧ್ಯಾಯ ಅವರ ಗಾಯನ. ನಾಳೆ ಬೆಳಿಗ್ಗೆ 6:10 ಸ್ತುತಿ ಮಲ್ಲಿಕ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

ಹಾಸನದ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ವಿ ಏಡುಕೊಂಡಲು ಅವರು. ಸಂದರ್ಶಕರು ಅರಕಲಗೂಡು ವಿಮರ್ಶಿಸಿದರು. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಬಣ್ಣದ ಬುಗುರಿ, ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 10 ಗಂಟೆಗೆ ಚಿನ್ನರ ಲೋಕ, ರಸಪ್ರಶ್ನೆಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ, 10:30ಕ್ಕೆ ದೇಶಭಕ್ತಿ ಗೀತೆಗಳು, 11 ಗಂಟೆಗೆ ಫುಲ್ವಾರಿ, 11:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಸಪ್ಪ ಭಜಂತ್ರಿ ಅಮರತಿ ಅವರಿಂದ ಕ್ಲಾರಿನೆಟ್ ವಾದನ, 12:05ಕ್ಕೆ ವನಿತಾ ವಿಹಾರ. ಇದರಲ್ಲಿ ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ರಾವ್ ಇವರ ಪರಿಚಯ. ಇವರೊಂದಿಗಿರುತ್ತಾರೆ ಆಶಾ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ, 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥ, ವಿಷಯ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ. 1:20ಕ್ಕೆ ಭಾವಗೀತೆಗಳು, 1:30ಕ್ಕೆ ಹಾಗೂ 2:40ಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 3 ಗಂಟೆಗೆ ಮುಂಬೈ ಯುದ್ಧವಾರ್ತೆ ಕೇಂದ್ರದ ಸಹ ಪ್ರಸಾರ, 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನು ಆಧರಿಸಿದ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 6:15ಕ್ಕೆ ಭಾವಗೀತೆಗಳು, 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ, 6:50ಕ್ಕೆ ಕೃಷಿರಂಗದಲ್ಲಿ ಹಸಿರು ಇಂಧನ, ಇದರಲ್ಲಿ ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ, ಜೈವಿಕ ಇಂಧನ ಮತ್ತು ಪರಿಸರ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಬಾಲಕೃಷ್ಣೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮರ್ಶಿಸುವುದನ್ನು. ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನವನ, ಮಡೇನೂರು ಹಾಸನ. ನಂತರ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿಮರ್ಶಿಸುವುದನ್ನು, ಗೋರ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ. 7:45ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಭಾಷಣ. ಚನ್ನವೀರ ಕಣಿವೆ ಅವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಅಶೋಕ್ ಜಿಎಸ್. ನಾಳೆ ರಾತ್ರಿ 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 8:30ಕ್ಕೆ ಗಜಲ್ಗಳು, 9:15ಕ್ಕೆ ಪ್ರಚಲಿತ ವಿದ್ಯಮಾನ ಸ್ಪಾಟ್ಲೈಟ್, 9:30ಕ್ಕೆ ನಾಟಕ ಕೊರಿಯಪ್ಪನ ಕೊರಿಯೋಗ್ರಫಿ, 10 ಗಂಟೆಗೆ ರವಿವಾರದ ಸಂಗೀತ ಸಭಾ, ಇದರಲ್ಲಿ ಪಂಡಿತ್ ಕೈಲಾಶ್ ಚಂದ್ ವರ್ಮಾ ಅವರ ಬಾನ್ಸುರಿ ವಾದನ ಕೇಳುತ್ತೀರಿ. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.

0: ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258, ಎಸ್ಟಿಡಿ ಕ್ರಮಾಂಕ 081-72. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಕರೆ ಮಾಡಿ ಮಾತನಾಡಿ.
1: ಇದೊಂದು ಪೊಲೀಸ್ ಪ್ರಕಟಣೆ. ಮಂಜುನಾಥ ಎಂಬ 27 ವರ್ಷದ ವ್ಯಕ್ತಿ ಬೇಲೂರು ತಾಲೂಕು ಬಿಲ್ಲೇನಹಳ್ಳಿ ಗ್ರಾಮದಿಂದ ಬೇಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ವಿವರ ಈ ರೀತಿ ಇದೆ: ಎತ್ತರ 168 ಸೆಂಟಿಮೀಟರ್, ಕಪ್ಪು ಕೂದಲು ಹೊಂದಿರುತ್ತಾರೆ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು. ಕಾಣೆಯಾದಾಗ ಧರಿಸಿದ್ದ ಉಡುಪುಗಳು ಕೆಂಪು ಟೀಶರ್ಟ್, ಕೆಂಪು ಜರ್ಕಿನ್, ಕಪ್ಪು ನೈಟ್ ಪ್ಯಾಂಟ್ ಧರಿಸಿರುತ್ತಾರೆ. ಕನ್ನಡ ತೆಲುಗು ಮಾತನಾಡುವ ಮಂಜುನಾಥ ಎಂಬ 27 ವರ್ಷದ ವ್ಯಕ್ತಿಯನ್ನು ಕಂಡವರು ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ಬೇಲೂರು ಪೊಲೀಸ್ ಠಾಣೆಗೆ ತಿಳಿಸಲು ಕೋರಿರುತ್ತಾರೆ.

0: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಭಾವಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ವಿಜಯಪ್ರಕಾಶ್ ಅವರು ಹಾಡಿರುವ ಹೆಚ್ ಆರ್ ಲೀಲಾವತಿ ಅವರ ಗೀತೆ

ಇದೊಂದು ಪ್ರಕಟಣೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ 2026-27 ಅಂಗವಾಗಿ ಪ್ರಕೃತಿ ವಿಕೋಪಗಳು, ಹವಾಮಾನ ವೈಪರೀತ್ಯಗಳಾದ ಅತಿವೃಷ್ಟಿ, ಅನಾವೃಷ್ಟಿ, ಬಿರುಗಾಳಿ, ಹಾಲಿಕಲ್ಲು ಮಳೆ, ಪ್ರವಾಹ, ಸಿಡಿಲಿನಿಂದ ಉಂಟಾಗುವ ಬೆಂಕಿ ಅವಘಡ ಇತ್ಯಾದಿ ಕಾರಣಗಳಿಂದ ಸಂಭವಿಸಬಹುದಾದ

0: ಬೆಳೆ ಹಾನಿ ನಷ್ಟದ ಪರಿಹಾರವನ್ನು ಬೆಳೆ ವಿಮೆ ಘಟಕ ಹಳ್ಳಿ ಗ್ರಾಮ ಪಂಚಾಯಿತಿ ಹೋಬಳಿವಾರು ನಿರ್ಧರಿಸಿ ಬೆಳೆ ನಷ್ಟದ ಪರಿಹಾರವನ್ನು ನೀಡುವ ಮೂಲಕ ರೈತರಿಗೆ ನೆರವಾಗುವುದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸದರಿ ವಿಮಾ ಯೋಜನೆಯನ್ನು ಹಾಸನ ಜಿಲ್ಲೆಯಲ್ಲಿ ಇಫ್ಕೋ ಟೋಕಿಯೋ ಜನರಲ್ ಇನ್ಸೂರೆನ್ಸ್ ಕಂಪನಿ ಲಿಮಿಟೆಡ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ತೋಟಗಾರಿಕೆ ಇಲಾಖೆಗೆ ಸಂಬಂಧಿಸಿದ ಆಲೂಗಡ್ಡೆ ಮತ್ತು ಟೊಮೆಟೊ ಬೆಳೆಗಳಿಗೆ ವಿಮಾ ಯೋಜನೆಯನ್ನು ಅನುಷ್ಠಾನ ಮಾಡಲಾಗುತ್ತಿದೆ. 2026-27 ಸಾಲಿಗೆ ವಿಮಾ ಯೋಜನೆ ಒಳಪಟ್ಟಂತಹ ಬೆಳೆಗಳು ಆಲೂಗಡ್ಡೆ ಮಳೆಯಾಶ್ರಿತ. ವಿಮಾ ಯೋಜನೆ ಅಡಿ ಒಳಪಡುವ ಹೋಬಳಿಗಳೆಂದರೆ ಅರಕಲಗೂಡು ತಾಲೂಕಿನ ಕಸಬಾ ಮತ್ತು ದೊಡ್ಡಮಗ್ಗೆ ಹೋಬಳಿ, ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿ, ಹಾಸನ ತಾಲೂಕಿನ ಕಸಬಾ, ದುದ್ದ ಮತ್ತು ಸಾಲಗಾಮೆ ಹೋಬಳಿಗಳು. ಆಲೂಗಡ್ಡೆ ನೀರಾವರಿ ಚಂದ್ರಪಟ್ಟಣ ತಾಲೂಕಿನ ಬಾಗೂರು ಹೋಬಳಿ, ಹಾಸನದ ಶಾಂತಿಗ್ರಾಮ ಹೋಬಳಿಯನ್ನು ಹೊರತುಪಡಿಸಿ ಎಲ್ಲಾ ಹೋಬಳಿಗಳು. ಟೊಮೆಟೊ ಅರಸೀಕೆರೆ ತಾಲೂಕಿನ ಎಲ್ಲಾ ಹೋಬಳಿಗಳನ್ನು ಸೇರಿಸಲಾಗಿದೆ. ವಿಮಾ ಕಂತು ಮತ್ತು ನೋಂದಣಿ ಸಮಯ ಈ ರೀತಿ ಇದೆ. ಆಲೂಗಡ್ಡೆ ಮಳೆಯಾಶ್ರಿತ ವಿಮಾ ಮೊತ್ತ 82,400 ರೂಪಾಯಿ. ಪ್ರತಿ ಹೆಕ್ಕರೆಗೆ ರೈತರು ಪಾವತಿಸಬೇಕಾದ ಮೊತ್ತ 1,648. ಪ್ರತಿ ಹೆಕ್ಟೇರ್ಗೆ ರೈತರು ಪಾವತಿಸಬೇಕಾದ ಪ್ರೀಮಿಯಂ 4,120. ವಿಮಾ ಕಂತನ್ನು ಕಟ್ಟಲು ಕೊನೆಯ ದಿನಾಂಕ 15/7/2026. ಇನ್ನು ಆಲೂಗೆಡ್ಡೆ ನೀರಾವರಿಗೆ 1,71,300 ರೂಪಾಯಿಗಳು. ಪ್ರತಿ ಎಕರೆಗೆ ಪಾವತಿಸಬೇಕಾದ ಪ್ರೀಮಿಯಂ 3,426. ಪ್ರತಿ ಹೆಕ್ಟೇರ್ಗೆ 8,565. ಕಡೆಯ ದಿನಾಂಕ 15/7/2026. ಟೊಮೆಟೊ ಬೆಳೆಗೆ ವಿಮಾ ಮೊತ್ತ 1,69,800 ರೂಪಾಯಿಗಳು. ಪ್ರತಿ ಎಕರೆಗೆ ರೈತರು ಪಾವತಿಸಬೇಕಾದ ವಿಮಾ ಮೊತ್ತ 3,396. ಪ್ರತಿ ಹೆಕ್ಟೇರ್ಗೆ 8,490. ವಿಮಾ ಮೊತ್ತವನ್ನು ಪಾವತಿಸಲು ಕಡೆಯ ದಿನಾಂಕ 31/7/2025. ರೈತರು ಅರ್ಜಿಯೊಂದಿಗೆ ಸೂಕ್ತ ಸಾಲಿನ ಈ ಪ್ರಸಕ್ತ ಸಾಲಿನ ಪಹಣಿ, ಖಾತೆ ಪುಸ್ತಕ, ಕಂದಾಯದ ರಸೀತಿ, ಆಧಾರ್ ಜೋಡಣೆಯಾದ ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ ಮತ್ತು ಎಫ್ಐಡಿ ಸಂಖ್ಯೆಯೊಂದಿಗೆ ಡಿಜಿಟಲ್ ಸೇವಾ ಕೇಂದ್ರ, ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮೋನ್ ಕೇಂದ್ರಗಳಲ್ಲಿ ವಿಮಾ ಯೋಜನೆಯನ್ನು ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ವೃಂದಗಾನದಲ್ಲಿ ಅಂಬಿಕಾತನಯ ದತ್ತ ಅವರ ಭಾವಗೀತೆ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಹಲಸಿರಿ ಹಲಸಿರಿ ಹಲಸಿರಿ ಹಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಹಲಸಿರಿ ಹಲಸಿರಿ ಹಲಸಿರಿ ಹಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಹಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಹಲಸಿರಿ ಹಲಸಿರಿ ಹಲಸಿರಿ ಹಲಸಿರಿ.
3: ಭಾವಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ವೃಂದಗಾನದಲ್ಲಿ ಅಂಬಿಕಾ ತನಯದತ್ತ ಅವರ ಗೀತೆ.

0: ಭಾವಗೀತೆಯನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತು.
1: 5x3 ಡೈನಿಂಗ್ ಟೇಬಲ್, 6 ಚೇರ್, ಪ್ಲೇನ್ ಗ್ಲಾಸ್ ಟಾಪ್ ಇವೆಲ್ಲವೂ ಸೇರಿದ ಡೈನಿಂಗ್ ಸೆಟ್ ಕೇವಲ 22,000 ರೂಪಾಯಿಗೆ. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
2: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಿ.

0: ಬೇಕು, ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ. ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು.
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ 6:37 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
2: Nothing better than this. Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ನಮ್ಮ ಭಾರತ ಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
5: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
4: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭಾರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನೋದ್ಯಮಿಗಳೊಂದಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಭೆ, ಕೇಂದ್ರದಿಂದ ಸಂಪೂರ್ಣ ಬೆಂಬಲ ಘೋಷಣೆ. ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸಚಿವ ಬೈರತಿ ಸುರೇಶ್ ಸೂಚನೆ. ದೇಶದಲ್ಲಿ ಸಾಂವಿಧಾನಿಕ ಸಮಾನತೆ ಜಾರಿ ಕುರಿತಂತೆ ವಿಶ್ಲೇಷಣೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಮರುಪರಿಶೀಲನೆ ಮಾಡದಂತೆ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಮುಖ್ಯಮಂತ್ರಿಗೆ ಮನವಿ. ಮಳೆ ಕೊರತೆ ಹಿನ್ನೆಲೆ ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೆ ಬಿಜೆಪಿ ನಿಯೋಗ ಭೇಟಿ. ಬೆಂಗಳೂರಿನ ಎಚ್ಎಂಟಿ ಭವನದಲ್ಲಿ ಇಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಲೆಕ್ಟ್ರಿಕ್ ವಾಹನ ಉದ್ಯಮದ ಪ್ರಮುಖರ ಜೊತೆ ಸಭೆ ನಡೆಸಿದರು. ಸಭೆಯಲ್ಲಿ ದೇಶೀಯ ಉತ್ಪಾದನೆಯನ್ನು ವೃದ್ಧಿಸುವ ಮತ್ತು ದೇಶೀಯ ಹಾಗೂ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದಲ್ಲಿ ತಯಾರಾಗುವ ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚಿನ ಬೇಡಿಕೆ ಸೃಷ್ಟಿಸುವ ಅವಕಾಶಗಳ ಕುರಿತು ಸಮಾಲೋಚನೆ ನಡೆಸಿದರು. ದ್ವಿಚಕ್ರ ವಾಹನಗಳ ತಯಾರಿಕೆ ಹಾಗೂ ಇವಿ ವಲಯದ ವಿವಿಧ ಉತ್ಪನ್ನಗಳ ತಯಾರಿಕೆಗೆ ಅಗತ್ಯವಾದ ಪೂರಕ ವ್ಯವಸ್ಥೆ ಬಲಪಡಿಸುವ ನಿಟ್ಟನಲ್ಲಿ ಚರ್ಚೆ ನಡೆಸಿದರು. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಎಚ್ ಡಿ ಕುಮಾರಸ್ವಾಮಿ, ದೇಶದಲ್ಲಿ ದೃಢವಾದ ನಾವೀನ್ಯತೆಯಿಂದ ಕೂಡಿದ ಜಾಗತಿಕ ಗುಣಮಟ್ಟದ ಸ್ಪರ್ಧಾತ್ಮಕ ಇವಿ ಪೂರೈಕೆ ವ್ಯವಸ್ಥೆಯನ್ನು ನಿರ್ಮಿಸುವುದಕ್ಕೆ

0: ಕೇಂದ್ರ ಸರ್ಕಾರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ರಾಜ್ಯದಲ್ಲಿ ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಅವುಗಳ ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸುವಂತೆ ಸಾರಿಗೆ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿರುವುದಾಗಿ ಸಾರಿಗೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಕೆಆರ್ ವೃತ್ತದಲ್ಲಿ ನಡೆದ ಅಪಘಾತದಲ್ಲಿ ಗಾಯಗೊಂಡವರನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಮಾತನಾಡಿದ ಅವರು, ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಎಂದು ಹೇಳಿದ್ದಾರೆ. ಬಸ್ಗಳ ಸ್ಥಿತಿಗತಿಗಳನ್ನು ಪರಿಶೀಲಿಸಿದ ನಂತರವೇ ನೂತನ ಎಲೆಕ್ಟ್ರಿಕ್ ಬಸ್ಗಳ ಸಂಚಾರದ ಬಗ್ಗೆ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸಮಾನತೆಗೆ ಮಹತ್ವ ನೀಡಲಾಗಿದ್ದರೂ ಕಾನೂನು ಮತ್ತು ಸಮಾಜದ ದೃಷ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ಜಾರಿಯಾಗಿದೆ ಎಂಬ ಬಗ್ಗೆ ಗಂಭೀರ ವಿಶ್ಲೇಷಣೆ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನ ಖಾಸಗಿ ಕಾನೂನು ಮಹಾವಿದ್ಯಾಲಯದಲ್ಲಿ ನಡೆದ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಾನೂನು ಪದವೀಧರರು ನಿರಂತರ ಅಧ್ಯಯನದ ಮೂಲಕ ಪರಿಣತ ನ್ಯಾಯವಾದಿಗಳಾಗಿ ಬೆಳೆಯಬೇಕು ಎಂದು ಸಲಹೆ ನೀಡಿದ್ದಾರೆ. ದೇಶದಲ್ಲಿ 1500ಕ್ಕೂ ಹೆಚ್ಚು ಕಾನೂನು ಕಾಲೇಜುಗಳು ಇದ್ದು ಪ್ರತಿ ವರ್ಷ ಸಾವಿರಾರು ಕಾನೂನು ಪದವೀಧರರು ಹೊರಬರುತ್ತಿದ್ದಾರೆ. ಆದರೂ ನ್ಯಾಯಾಲಯಗಳಲ್ಲಿ ಸಾವಿರಾರು ಪ್ರಕರಣಗಳು ಬಾಕಿ ಉಳಿದಿರುವುದು ಕಳವಳಕಾರಿ ಎಂದು ತಿಳಿಸಿದ್ದಾರೆ. ಪ್ರಕರಣಗಳ ತ್ವರಿತ ವಿಲೇವಾರಿಗೆ ನ್ಯಾಯಾಂಗದಲ್ಲಿ ಇನ್ನಷ್ಟು ಸುಧಾರಣೆ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿ ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ಮರು ಪರಿಶೀಲಿಸಬಾರದು ಎಂದು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದೆ. ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ವರಲಕ್ಷ್ಮಿ ಅವರ ನೇತೃತ್ವದ ನಿಯೋಗ ಮುಖ್ಯಮಂತ್ರಿಯವರನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿತು. ಸಚಿವ ಸಂಪುಟದಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆ ನಡೆಸಲು ಮುಂದಾಗಿರುವುದು ಆಘಾತ ಉಂಟುಮಾಡಿದೆ. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ಮರುಪರಿಶೀಲಿಸುವ ಅಥವಾ ಹಿಂಪಡೆಯುವ ಯಾವುದೇ ಕ್ರಮವನ್ನು ನಿಲ್ಲಿಸಬೇಕು. ಸರ್ಕಾರ ಕಾರ್ಮಿಕರ ಪರವಾಗಿ ನಿಲ್ಲಬೇಕು ಎಂದು ಮನವಿ ಪತ್ರದಲ್ಲಿ ಕೋರಲಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ವಿಶ್ವಾಸಾರ್ಹತೆ ಹೊಂದಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದುವರೆಗೂ ನಡೆಸಲಾದ ಸಂಪೂರ್ಣ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುರಿತಂತೆ ಇದೇ 6ರಂದು ದೆಹಲಿಗೆ ತೆರಳಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ತಲೆದೋರಿರುವ ಮಳೆ ಕೊರತೆ ಹಾಗೂ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ಇಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ತೀವ್ರವಾಗಿ ಕುಸಿದಿದ್ದು 80 ಅಡಿಗೆ ತಲುಪಿದೆ. ಆದರೂ ರಾಜ್ಯ ಸರ್ಕಾರ ಯಾವುದೇ ಕ್ರಮ ವಹಿಸಿಲ್ಲ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸರ್ಕಾರ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಲು ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಸರ್ಕಾರ ರೈತರು ಹಾಗೂ ಸರ್ವಪಕ್ಷಗಳ ಸಭೆ ಕರೆಯುವಂತೆ ಒತ್ತಾಯಿಸಿದ್ದಾರೆ. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಉಂಟಾಗಿದ್ದ ಬರದ ಆತಂಕ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲೂ ವ್ಯಾಪಕವಾಗಿ ಮಳೆಯಾಗುತ್ತಿರುವುದರಿಂದ ಮತ್ತು ಘಟ್ಟ ಪ್ರದೇಶದಲ್ಲೂ ನಿರಂತರ ಮಳೆ ಮುಂದುವರೆದಿದ್ದರಿಂದ ಜಿಲ್ಲೆಯ ಕೃಷ್ಣಾ ನದಿ ಸೇರಿದಂತೆ ಮಲಪ್ರಭಾ, ಘಟಪ್ರಭಾ, ಹಿರಣ್ಯಕೇಶಿ, ಮಾರ್ಕಂಡೇಯ ನದಿಗಳಿಗೆ ನೀರಿನ ಹರಿವು ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು 4-5 ದಿನ ಇದೇ ರೀತಿ ಮಳೆ ಮುಂದುವರೆದರೆ ರೈತರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದಿದ್ದರೆ ಮೋಡ ಬಿತ್ತನೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಇಂದು ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು,

0: ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ತಿಳಿಸಿದ್ದಾರೆ.
1: First orbit in 1984, you know, when Rakesh sir had gone to space, Ravi sir, who's sitting us with here today, was accompanying him at that time in Russia. And the second orbit happened last year when I traveled to space and Papa sir, who's sitting here with me on stage, was there with me in US. And I hope and wish that very soon we have our third orbit, fourth orbit, fifth orbit and sixth orbit. And so much so that we stop counting them. You know, that is where we should reach as soon as possible. And this time around, it will be from our own rocket, our own spacecraft, our own soil, through Mission Gaganyaan.
0: ಇದೇ ವೇಳೆ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್ ಮಾತನಾಡಿ, ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿ ಉಲ್ಲೇಖಿಸಿದ್ದಾರೆ ಎಂದು ಹೇಳಿದರು.
2: And once again, I would like to congratulate Shooks on this great achievement and thank you for inviting me here and for everyone out here who's come here. If I again, like he said, if I missed out anyone, it is because maybe if I thought speech was silver, in your case, I thought silence is golden. So that's why. And so Sonathan sir was also not there when I spoke, sir. Thank you. I was just telling that, you know, thank you for being here. And sir was the chairman when we had gone for the Axiom mission there. A lot of support. Like I say, I had to keep pinching myself many times to see I am also part of this and you get that imposter syndrome.
0: ರಾಮನಗರ ಜಿಲ್ಲೆಯ 46 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಅಲ್ಲಿ ಟ್ಯಾಂಕರ್ ಮತ್ತು ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮಂಜುನಾಥ್ ಜಿ ತಿಳಿಸಿದ್ದಾರೆ. ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಆಯೋಜಿಸಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕುಡಿಯುವ ನೀರಿನ ಪೂರೈಕೆಯಲ್ಲಿನ ಮಾನದಂಡಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ಜಿಲ್ಲೆಯಲ್ಲಿನ ಮಳೆ ಕೊರತೆಯ ಹಿನ್ನೆಲೆಯಲ್ಲಿ ರೈತರು ಬೆಳೆ ನಷ್ಟದಿಂದ ಸಂಕಷ್ಟಕ್ಕೆ ಸಿಲುಕದಂತೆ ನಿಗದಿತ ಬೆಳೆಗಳಿಗೆ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸುವ ಕುರಿತು ರೈತರಿಗೆ ಅರಿವು ಮೂಡಿಸುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಜೈನ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ನೀಡಿದ ಮಾಹಿತಿ ಪ್ರಕಾರ ಕರಾವಳಿ ಜಿಲ್ಲೆಗಳಲ್ಲಿ ಇದೇ 7ರವರೆಗೆ ಮತ್ತು ದಕ್ಷಿಣ ಒಳನಾಡು ಮಲೆನಾಡು ಜಿಲ್ಲೆಗಳಲ್ಲಿ ಇದೇ 5ರಿಂದ 7ರವರೆಗೆ ಗುಡುಗು ಸಿಡಿಲು ಹಾಗೂ ಗಾಳಿಯೊಂದಿಗೆ ಮಳೆಯಾಗಲಿದೆ ಎಂದು ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿರುವ ಬಗ್ಗೆ ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನೋದ್ಯಮಿಗಳೊಂದಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಭೆ, ಕೇಂದ್ರದಿಂದ ಸಂಪೂರ್ಣ ಬೆಂಬಲ ಘೋಷಣೆ. ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸಚಿವ ಭೈರತಿ ಸುರೇಶ್ ಸೂಚನೆ. ದೇಶದಲ್ಲಿ ಸಾಂವಿಧಾನಿಕ ಸಮಾನತೆ ಜಾರಿ ಕುರಿತಂತೆ ವಿಶ್ಲೇಷಣೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಮರು ಪರಿಶೀಲನೆ ಮಾಡದಂತೆ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಮುಖ್ಯಮಂತ್ರಿಗೆ ಮನವಿ. ಮತ್ತು ಮಳೆ ಕೊರತೆ ಹಿನ್ನೆಲೆ ಮಂಡ್ಯದಲ್ಲಿ ಕೆಆರ್ಎಸ್ ಜಲಾಶಯಕ್ಕೆ ಬಿಜೆಪಿ ನಿಯೋಗ ಭೇಟಿ. ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
3: ಇದು ಆಕಾಶವಾಣಿಯ ಹಾಸನ ಕೇಂದ್ರ.

ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಳೆ ಕೊರತೆಯ ಸಂದರ್ಭದಲ್ಲಿ ಕಾಫಿ ತೋಟಗಳ ನಿರ್ವಹಣೆ, ಇದರ ಅನುಭವ ಕುರಿತು ಬೇಲೂರು ತಾಲೂಕು ಕ್ಯಾತನಹಳ್ಳಿಯ ಪ್ರಗತಿಪರ ಬೆಳೆಗಾರರಾದ ಯುಎ ತೀರ್ಥಮಲ್ಲೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಲ್ ಸೂದನ್.

0: ಕಾರ್ಯಕ್ರಮದಲ್ಲಿ ಮಳೆ ಕೊರತೆಯ ಸಂದರ್ಭದಲ್ಲಿ ಕಾಫಿ ತೋಟಗಳ ನಿರ್ವಹಣೆಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಕಾನಹಳ್ಳಿಯ ಪ್ರಗತಿಪರ ಬೆಳೆಗಾರರಾದ ಯುಎಂ ತೀರ್ಥಮಲ್ಲೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆ ಕಡಿಮೆ ಆಗಿರುವಂತಹ ಈ ಸಂದರ್ಭದಲ್ಲಿ ಕಾಫಿ ತೋಟಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಮಾತನಾಡ್ತಾ ಇದ್ದೇವೆ. ಕಳೆದ 4-5 ವರ್ಷ ನಮಗೆ ಸಮೃದ್ಧಿಯಾದಂತಹ ಮಳೆ ಆಯಿತು. ಕೆಲವು ವರ್ಷಗಳಲ್ಲಿ ನಮ್ಮ ಒಂದು ನಿರೀಕ್ಷೆ ಏನಿತ್ತೋ ಅದಕ್ಕೂ ಕೂಡ ಅಧಿಕವಾಗಿ ಮಳೆಯಾದಂತಹ ಒಂದು ಪರಿಸ್ಥಿತಿಯನ್ನು ಕೂಡ ನಾವು ನೋಡಿದ್ವಿ. ಆದರೆ ಈ ಸಾಲಿನಲ್ಲಿ ಭಾರತೀಯ ಹವಾಮಾನ ಇಲಾಖೆಯ ಒಂದು ಮುಂಜಾಗ್ರತೆ ಪ್ರಕಾರ ಅಥವಾ ಮುನ್ಸೂಚನೆಯ ಪ್ರಕಾರ 23% ಮಳೆ ಕೊರತೆ ಆಗುತ್ತೆ ಅನ್ನುವಂತಹ ವರದಿಯನ್ನು ನೀಡಿದ್ದಾರೆ. ಈಗಾಗಲೇ ನಾವು ಅದನ್ನು ಅನುಭವಿಸ್ತಾ ಕೂಡ ಇದ್ದೇವೆ. ಸಾಮಾನ್ಯವಾಗಿ ಜೂನ್ ಮೊದಲ ವಾರದಲ್ಲಿ ಮುಂಗಾರು ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇತ್ತು. ಈ ಸಾಲಿನಲ್ಲೂ ಕೂಡ ಬಂತು. ಬಂದ ಕೆಲವೊಂದು ದಿವಸಗಳ ನಂತರ ಅದು ದುರ್ಬಲವಾಯಿತು ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಭಾರತೀಯ ಹವಾಮಾನ ಇಲಾಖೆಯಿಂದ ನೀಡಲಾಯಿತು. ಆ ಕಾರಣಕ್ಕಾಗಿ ಇಡೀ ದಿವಸ ಮಳೆ ಬೀಳಬೇಕಾದಂತಹ ಸಂದರ್ಭದಲ್ಲಿ ಅಥವಾ ಮಳೆಯ ವಾತಾವರಣ ಇರಬೇಕಾದಂತಹ ಸಂದರ್ಭದಲ್ಲಿ ನಾವು ಮಳೆಯನ್ನು ಸಂಪೂರ್ಣವಾಗಿ ಆಸ್ವಾದಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ದಿವಸದಲ್ಲಿ ಬಿಸಿಲು ಕೂಡ ಇರುತ್ತೆ, ಆದರೆ ಮಳೆಯ ಪ್ರಮಾಣ ಬಹಳ ಕಡಿಮೆ ಇರುತ್ತೆ. ಇನ್ನು ಆಗಾಗ್ಗೆ ಈ ಮೋಡ ಮುಸುಕದಂತಹ ವಾತಾವರಣ ಇರುತ್ತೆ. ಈ ಸಂದರ್ಭದಲ್ಲಿ ಕಾಫಿ ತೋಟಗಳನ್ನು ಹೇಗೆ ನಾವು ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೇಲೂರು ತಾಲೂಕು ಕಾನಹಳ್ಳಿಯ ಪ್ರಗತಿಪರ ಬೆಳೆಗಾರರಾದ ಯುಎಂ ತೀರ್ಥಮಲ್ಲೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಎಷ್ಟು ವರ್ಷಗಳಿಂದ ಈ ಕಾಫಿ ಬೆಳೆಯ ಒಂದು ಅನುಭವ ತಮಗಿದೆ?
2: ಸುಮಾರು 35 ವರ್ಷಗಳಿಂದ ಕಾಫಿ ಕೃಷಿಯಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ. ಈ ರೀತಿಯ ಹವಾಮಾನ ಬದಲಾವಣೆಗಳನ್ನು ಸುಮಾರು 4-5 ಬಾರಿ ನಾನು ಸ್ವತಃ ನಾನೇ ಕೂಡ ನೋಡಿದ್ದೀನಿ ಇದನ್ನು.
1: ಈಗ ಹಿಂದೆ ಒಂದಷ್ಟು ಬರದಂತಹ ಪರಿಸ್ಥಿತಿನೇ ಬಂದಿತ್ತು. ಅಂತ ಅಂದರೆ ಮುಂಗಾರು ಮಳೆ ಸ್ವಲ್ಪವೂ ಕೂಡ ಬೀಳದೆ ಸಂಪೂರ್ಣ ಬಿಸಿಲಿದ್ದಂತಹ ಸಂದರ್ಭಗಳನ್ನು ಕೂಡ ನೀವು ಎದುರಿಸಿದಿರಿ. ಆ ಸಂದರ್ಭದಲ್ಲಿ ಕಾಫಿ ತೋಟಗಳನ್ನು ಹೇಗೆ ನಿರ್ವಹಣೆ ಮಾಡ್ತಾ ಇದ್ರಿ?
2: ನಮಗೆ ಇಲ್ಲಿ ಬೇಲೂರು ತಾಲೂಕು ಅರಳಿ ಹೋಬಳಿ ಕಾನಹಳ್ಳಿನಲ್ಲಿ ನಮ್ಮ ಊರು. ಇಲ್ಲಿ ನಾವು ನೋಡಿದಾಗೆ ನಮ್ಮ ಹತ್ರ ಸುಮಾರು 100 ವರ್ಷದ ಮಳೆಯನ್ನು ನಾವು ದಾಖಲೆ ಮಾಡಿದ್ದೀವಿ. ಆ ದಾಖಲೆಯನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೆ ಹೈಯೆಸ್ಟ್ ಮಳೆ 110 ಇಂಚು ಮಳೆಯಾಗಿದೆ 1965 ಇಸವಿನಲ್ಲಿ. ಅದೇ ರೀತಿಯಲ್ಲಿ 1998 ಇಸವಿನಲ್ಲಿ 45 ಇಂಚು ಮಳೆಯನ್ನು ಕೂಡ ನೋಡಿದ್ವಿ. ಇದು ನಮಗೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಆದಂಥ ಮಳೆ. ಆ ಸಂದರ್ಭದಲ್ಲಿ ನಮಗೆ ಕುಡಿಯೋ ನೀರಿಗೆ ಸ್ವಲ್ಪ ಕಷ್ಟ ಆಯಿತು, ಬಿಟ್ಟರೆ ಕೃಷಿ ಚಟುವಟಿಕೆಗಳಿಗೆ ಕಷ್ಟ ಆಗಲಿಲ್ಲ. ಯಾಕೆ ಅಂತ ಹೇಳಿದರೆ ಹಿಂದೆ ಅಂದರೆ 90, 91 ರಿಂದ 97 ತನಕ ಒಳ್ಳೆ ಮಳೆ ಆಗಿತ್ತು. ಅದರದ್ದು ಏನು ಉಷ್ಣಾಂಶ ಆಗಿರ್ಬೋದು, ಆ ಮಾಯಿಶ್ಚರ್ ಆಗಿರ್ಬೋದು ಚೆನ್ನಾಗೇ ಇತ್ತು. 1 ವರ್ಷ ನೀರಿನ ಪ್ರಾಬ್ಲಮ್ ಆಯಿತು, ಬಿಟ್ಟರೆ ಮುಂದಿನ ವರ್ಷಗಳಲ್ಲಿ ಕಾಫಿ ಕೃಷಿ ಚಟುವಟಿಕೆಗಳಿಗೆ ಏನು ತೊಂದರೆ ಆಗಲಿಲ್ಲ. ಹಾಗಾಗಿ ಅಲ್ಲಿ ಏನು ಒಂದು ಬರ ಬಂತು ಅಂತ ಅಂದ್ಕೊಂಡ್ವಿ, ಬಿಟ್ಟರೆ ಇದಕ್ಕೆ ಪೂರ್ವ ಸಿದ್ಧತೆಗಳು ಕೂಡ ನಾವು ಮಾಡಿಕೊಂಡಿರಲಿಲ್ಲ. ಇನ್ನೂ ಹೇಳಬೇಕು ಅಂದರೆ ನಾವು ಅವತ್ತೆಲ್ಲನೂ ಕೂಡ ನಾವು ವೈಜ್ಞಾನಿಕವಾಗಿ ಆ ಪದ್ಧತಿಯನ್ನು ಅನುಸರಿಸಿ ಕೃಷಿಯನ್ನು ಮಾಡ್ತಾ ಇರಲಿಲ್ಲ. ಸಾಧಾರಣವಾಗಿ ಇವತ್ತು ನಾವು ನಮಗೆ ಈ ವರ್ಷ ಮಳೆ ಹೇಗಾಗುತ್ತೆ ಅಂತ ವೆದರ್ ಆ್ಯಪನ್ನು ನೋಡ್ತೀವಿ. ಈ ತಿಂಗಳಿನಲ್ಲಿ ಹೇಗಾಗುತ್ತೆ, ಫಾರ್ ಎಕ್ಸಾಂಪಲ್ ಇವತ್ತು ಗೊಬ್ಬರ ಹಾಕಬೇಕು ಅಂತ ಹೇಳಿದರೆ ವೆದರ್ ಆ್ಯಪನ್ನು ನೋಡ್ತೀವಿ, ಇವತ್ತು ಮಳೆ ಬರುತ್ತೋ ಇಲ್ವೋ. ಅದೆಲ್ಲದೂ ಕೂಡ ನಮಗೆ ಆ ಸಂದರ್ಭದಲ್ಲಿ ಅಷ್ಟು ನಮಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಆ ಬರನ ಹೇಗೆ ಎದುರಿಸಿದ್ವಿ ಅನ್ನೋದನ್ನು ನಮ್ಗೆ ಅಷ್ಟೊಂದು ಗಮನಕ್ಕೂ ಬರಲಿಲ್ಲ, ನಮ್ಗೆ ಅದರ ಬಿಸಿನೂ ಕೂಡ ತಟ್ಟಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಜಾಗತಿಕ ತಾಪಮಾನದ ದೆಸೆಯಲ್ಲಿ ನಾವು ಪ್ರತಿ ವರ್ಷ ಪ್ರತಿ ತಿಂಗಳು ಪ್ರತಿ ದಿನ ನಾವು ವೆದರ್ ಆ್ಯಪನ್ನು ನೋಡ್ತಾನೇ ಇರ್ತೀವಿ. ಹಾಗಾಗಿ ಈ ವರ್ಷ ನಾವೇನು ಮಾಡಿದ್ದೀವಿ ಅಂದರೆ ಕಳೆದ ವರ್ಷದಿಂದನೇ, ಕಳೆದ ಡಿಸೆಂಬರ್ನಿಂದನೇ ಈ ವರ್ಷದ ಮಳೆ ಹೇಗಾಗುತ್ತೆ ಅಂತ ನೋಡ್ತಾ ಇದ್ವಿ. ಈಗ ನಿಮಗೆ ಗೊತ್ತಿದೆ, ಈಗ ಎಲ್ನೀನು ನಮ್ಮಲ್ಲಿ ಬಂದಿದೆ. ನಮ್ಮಲ್ಲಿ ಎಲ್ನೀನೋ ಬಂದರೆ ಬ್ರೆಜಿಲ್ನಲ್ಲಿ ಲಾನಿನೋ, ಇಲ್ಲಿ ಮಳೆ ಕಡಿಮೆ ಆಗುತ್ತೆ, ಬ್ರೆಜಿಲ್ನಲ್ಲಿ ಜಾಸ್ತಿ ಮಳೆ ಆಗುತ್ತೆ. ಈ ರಿಪೋರ್ಟ್ಸ್ಗಳೆಲ್ಲ ನಮ್ಮ ಹತ್ರ ಇರೋದ್ರಿಂದ ಹವಾಮಾನ ಆಧಾರಿತ ಕೃಷಿಯನ್ನು ನಾವು ಈಗ ಮಾಡಲೇಬೇಕು. ಹವಾಮಾನ ಆಧಾರಿತ ಕೃಷಿಯನ್ನು ಮಾಡಬೇಕು ಅಂದರೆ ನಾವು ಇಲ್ಲಿ ವೈಜ್ಞಾನಿಕ ಪದ್ಧತಿಗಳನ್ನು ಕೂಡ ನಾವು ಇಲ್ಲಿ ಅನುಸರಣೆ ಮಾಡಬೇಕಾಗುತ್ತೆ. ಇದೆಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೀಗ ಕೃಷಿಗೆ ಯಾವ ರೀತಿ ಕೆಲಸವನ್ನು ಮಾಡಬೇಕು,

0: ಕಾಫಿ ಪ್ಲಾಂಟೇಷನ್ಗೆ ಹೇಗೆ ಮಾಡಬೇಕು, ಅಡಿಕೆಗೆ ಮೆಣಸಿಗೆ ಹೇಗೆ ಮಾಡಬೇಕಂತ ಪೂರ್ವಭಾವಿ ಸಿದ್ಧತೆಗಳನ್ನು ನಾವು ಈಗಾಗಲೇ ಸುಮಾರು 6-7 ತಿಂಗಳಿಂದ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಆ ರೀತಿಯಲ್ಲಿ ಕೃಷಿ ಚಟುವಟಿಕೆಗಳನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ.
1: ಈಗ 1998 ಇಸ್ವಿಯಲ್ಲಿ ನಿಮ್ಮ ಭಾಗದಲ್ಲಿ ಕೇವಲ 45 ಇಂಚ್ ಮಳೆ ಬೀಳ್ತು ಅಂತ ಹೇಳಿದ್ರಿ, ಆದರೂ ಕೂಡ ಕೃಷಿಗೆ ಏನು ಕಷ್ಟ ಆಗಲಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ರಿ ತಾವು. ಹೇಗೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅವಾಗ?
2: ಆವಾಗ ಏನು ಅಂತ ಹೇಳಿದರೆ, ನಾವು ಇರಿಗೇಷನ್ಗೆ ಜಾಸ್ತಿ ಹೆಚ್ಚು ಒತ್ತು ಕೊಟ್ಟಿರಲಿಲ್ಲ. ಇವತ್ತು ಕೃಷಿ ಅಂದರೆ ನೀರು ಬೇಕು, ನೀರಿಲ್ದಲೇ ಇದ್ದರೆ ಕೃಷಿ ಇಲ್ಲ. ಕೃಷಿ ಮಾಡುವಾಗ ಯಾವಾಗ ನಮಗೆ ನೀರಿನ ಲಭ್ಯತೆ ಇರುತ್ತೆ ಅವತ್ತು ಆಗ ಅಧಿಕವಾಗಿ ಫಸಲನ್ನು ತೆಗಿಬೋದು. ಅವತ್ತು ಹೇಗೆ ಅಂದರೆ, ರೆಗ್ಯುಲರ್ ಆಗಿ ಬ್ಲಾಸಮ್ಗೆ ಒಂದು ಮಳೆ ಸಿಕ್ಕಿದ್ರೆ ಬ್ಯಾಕಿಂಗಿಗೂ ಸ್ವಲ್ಪ ಆಗ್ಬಿಡೋದು 45 ಇಂಚ್ ಮಳೆನಲ್ಲಿ. ಹೇಗೋ ಮ್ಯಾನೇಜ್ ಆಯಿತು. ಇವತ್ತೇನು ಅಂದರೆ ಪರ್ ಏಕರ್ ನಮಗೆ 45 ಬ್ಯಾಗ್ ಬೇಕು. ಪರ್ ಏಕರ್ ಮಾತಾಡ್ತಾ ಹೋಗಿ ಪರ್ ಪ್ಲ್ಯಾಂಟಿಂದ 2.5 ಕೆಜಿಗೆ ಅರೇಬಿಕದಲ್ಲಿ ಬೇಕು, ಈ ರೋಬಸ್ಟದಲ್ಲಿ 8 ಕೆಜಿ ಬೇಕೇ ಬೇಕು ಅಂತ. ಇಲ್ಲಿ ಏನಾಗಿದೆ ಅಂದರೆ, ನಾವು ಪ್ರೊಡಕ್ಟಿವಿಟಿನ ಅಚೀವ್ ಮಾಡಬೇಕಂದ್ರೆ ಇರಿಗೇಷನ್ ಬೇಕು. ಹಾಗಾಗಿ ನಾವು ಇರಿಗೇಷನ್ಗೆ ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ಭಾಳ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದೀವಿ. ಅವತ್ತು ಬ್ಲಾಸಮ್ ಬ್ಯಾಕಿಂಗ್ ಮಾಡಿದರೆ ಸಾಕು ಅಂತ ಹೇಳಿ ಅಷ್ಟು ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ನಮಗೆ ಪ್ರೊಡಕ್ಟಿವಿಟಿನೂ ಕೂಡ ಸಿಕ್ತು. ಹಾಗಾಗಿ ಆ ದಿನಗಳಲ್ಲೂ ಕೂಡ ನಾವು ಮ್ಯಾನೇಜ್ ಮಾಡಿದ್ವಿ. ಬಟ್ ಆ ದಿನಗಳಲ್ಲಿ ಮ್ಯಾನೇಜ್ ಮಾಡ್ದಂಗೆ ಇತ್ತೀಚಿನ ದಿನಗಳಲ್ಲಿ ಮಾಡೋದಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ, ಬರ ನಿರ್ವಹಣೆಯನ್ನು ಮಾಡೋಂಥ ಸಂದರ್ಭದಲ್ಲಿ ಪ್ರೊಡಕ್ಟಿವಿಟಿ ಅಚೀವ್ ಮಾಡೋದಕ್ಕೆ ನೀರು ಮಾತ್ರ ಸಾಕಾಗಲ್ಲ. ಭೂಮಿಯನ್ನು ಮತ್ತು ಮಣ್ಣನ್ನು ಫಲವತ್ತತೆಯನ್ನು ಇಟ್ಕೊಳ್ಬೇಕಾದ್ರೆ ಆರ್ಗ್ಯಾನಿಕ್ ಮ್ಯಾಟರ್ನ ಜಾಸ್ತಿ ಮಾಡಬೇಕು. ಆರ್ಗ್ಯಾನಿಕ್ ಕಾರ್ಬನ್ ಏನಿದೆ ಅದನ್ನು ಹೆಚ್ಚು ಮಾಡ್ಕೊಳ್ಬೇಕು. ಆರ್ಗ್ಯಾನಿಕ್ ಕಾರ್ಬನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಂದರೆ ಶೇಡ್ ಮ್ಯಾನೇಜ್ಮೆಂಟನ್ನು ಮಾಡಬೇಕು. ಶೇಡ್ ಮ್ಯಾನೇಜ್ಮೆಂಟನ್ನು ಜಾಸ್ತಿ ಮಾಡಬೇಕು ಅಂದರೆ ನೀರು ಕೂಡ ಹಾಗೆಯೇ ಇರಬೇಕು. ಅಂದರೆ ತೇವಾಂಶ ಸರಿಸಮಾನವಾಗಿ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ನೀರನ್ನು ನಾವು ಗಿಡಗಳಿಗೆ ಕೊಡುವಂಥ ಸಂದರ್ಭದಲ್ಲಿ 15 ದಿವಸಕ್ಕೊಂದು ನೀರನ್ನು ಕೊಡಲೇಬೇಕಾಗತ್ತೆ ತೇವಾಂಶ ಇರಬೇಕಂದ್ರೆ. ಇವೆಲ್ಲ ಪೂರಕವಾಗಿ ಬರ ನಿರ್ವಹಣೆಗೆ, ಈಗ ಹವಾಮಾನ ಆಧಾರಿತ ಕೃಷಿ ಅಂದರೆ ಇದೇನೆ, ಫಲ್ವಿಕ್ ಆ್ಯಸಿಡ್ ಹಾಕಬೇಕಾಗತ್ತೆ, ಹ್ಯೂಮಿಕ್ ಆ್ಯಸಿಡ್ ಹಾಕಬೇಕಾಗತ್ತೆ. ಇದೆಲ್ಲದೂ ಕೂಡ ಭಾಳ ಒಂದು ಬರ ನಿರ್ವಹಣೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ಕೊಳ್ಳುತ್ತೆ. ಈ ನಿಟ್ಟಿನಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ, ನಾವು ಈಗಾಗಲೇ ಈಗ ಎಲ್ನೀನೋಕೆ ಪೂರ್ವಭಾವಿಯಾಗಿ ಹೇಗೆ ನಾವು ತಯಾರಾದ್ವಿ ಅಂತ ಹೇಳಿದರೆ, ನಾವು ಒಂದು 7 ಬೀನ್ ಟೀಮ್ ಅಂತ ಹೇಳಿ ನಾವು ಕಾಫಿ ಬೆಳೆಗಾರರಿಗೆ ಪ್ರತಿ ತಿಂಗಳು ಏನೇನು ಕೆಲಸಗಳನ್ನು ಕಾಫಿ ತೋಟಕ್ಕೆ ಮಾಡಬೇಕು ಮತ್ತು ಈ ಥರ ಹವಾಮಾನ ವೈಪರೀತ್ಯದಿಂದ ಆಗೋಂಥ ಪರಿಣಾಮವನ್ನು ಹೇಗೆ ಎದುರಿಸಬೇಕು, ಅಂಥ ಸಂದರ್ಭದಲ್ಲಿ ಹೇಗೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟನ್ನು ಮಾಡಬೇಕು ಅಂಥದನ್ನೆಲ್ಲದನ್ನು ಕೂಡ 7 ಬೀನ್ ಟೀಮ್ನಿಂದ ನಾವು ಹೇಳ್ಕೊಡ್ತಾ ಇದ್ದೀವಿ. ಹಾಗಾಗಿ ಅಲ್ಲಿ ನಾವು ಇರೋದರಿಂದ ಎಲ್ಲದನ್ನು ಕೂಡ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ. ಈ ಜನವರಿಯಿಂದನೇ ಈಗ ಬರ ನಿರ್ವಹಣೆಗೆ ಬಡ್ ಬಿಲ್ಡರ್ ಮತ್ತು ಪ್ಲಾನ್ ಆಫ್ ಆಕ್ಷನ್ನ ನಾವು ಹೊಡೆದ್ವಿ. ಯಾಕೆ ಹೊಡೆದ್ವಿ ಅಂತ ಹೇಳಿದರೆ, ಅದು ಸ್ವಲ್ಪ ಈ ಬರ ನಿರ್ವಹಣೆಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನೀರು ಕಡಿಮೆ ಆದ್ರೂ ಕೂಡ ಬಡ್ ಬಿಲ್ಡರು ಬಡ್ಡನ್ನು ಇನಿಷಿಯೇಷನ್ ಮಾಡಿ ಒಂದು ಮೈಕ್ರೋನ್ಯೂಟ್ರಿಯೆಂಟನ್ನು ಸಮಾನಾಂತರವಾಗಿ ಕೊಟ್ಟಂಥ ಸಂದರ್ಭದಲ್ಲಿ ನೀರು ಅಧಿಕವಾಗಿ ಬೇಕಾಗಲ್ಲ. ಇವೆಲ್ಲದೂ ಕೂಡ ಬರ ನಿರ್ವಹಣೆಯ ಸಂದರ್ಭದಲ್ಲಿ ಹೇಗೆ ನಾವು ಪೂರಕವಾಗಿ ಹೋಗಬೇಕು ಅನ್ನೋದು ಕೆಲಸವನ್ನು ಮಾಡುತ್ತೆ, ದಾರಿಯನ್ನು ತೋರಿಸ್ಕೊಡುತ್ತೆ. ಹಾಗಾಗಿ ನಾವು ವೈಜ್ಞಾನಿಕವಾಗಿ ಕೃಷಿಯನ್ನು ಮಾಡೋಂಥ ಸಂದರ್ಭದಲ್ಲಿ ಈ ಹವಾಮಾನ ವೈಪರೀತ್ಯನ ಒಂದು 50% ನಾವು ಎದುರಿಸಬಹುದು ಅಂತ ನನ್ನ ಅನಿಸಿಕೆ ಇದು.
1: ಕುತೂಹಲಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ ಕಾಫಿ ಒಂದು ಪ್ರಧಾನವಾದಂತಹ ಬೆಳೆ ಆಗಿರೋದ್ರಿಂದ ಮಳೆ ಹೆಚ್ಚಾದಂತಹ ವರ್ಷಗಳಲ್ಲಿ ಅದನ್ನ ಈ ರೀತಿ ನಿರ್ವಹಣೆ ಮಾಡಬೇಕು, ಮಳೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಮಾದರಿಯಲ್ಲಿ ಅದನ್ನ ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೆ ಏನಾದರೂ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಂಡು ನಿಮ್ಮದೇ ಆದಂತಹ ಒಂದು ಯೋಜನೆ ಏನಾದರೂ ಇರುತ್ತಾ?
0: ಖಂಡಿತ. ಮಳೆಗಾಲ ಈಗ ನೋಡಿ, ಈಗ ಲಾನಿನೋ ಅಂತ ಮಾತಾಡಿದೆ ನಾನು. ಈಗ ನಮ್ಮಲ್ಲಿ ಈಗ ನಮ್ಮ ಭಾರತದಲ್ಲಿ ಎಲ್ನಿನೋದ ಪ್ರಭಾವ ಈಗ ನಾವು ನೋಡ್ತಾ ಇದ್ದೀವಿ. ಜೂನ್ ತಿಂಗಳಿನಲ್ಲಿ ನಾವು ತುಂಬ ಮಳೆ ಬರಬೇಕಾಗಿತ್ತು, ಬಂದಿಲ್ಲ. ಅಲ್ಲಲ್ಲಿ ಮಳೆ ಬರ್ತಾ ಇದೆ, ಆದರೆ ಇದು ಸಾಕಾಗಲ್ಲ. ಅತಿಯಾಗಿ ಹೆಚ್ಚು ಮಳೆ ಬಂದಂಥ ಸಂದರ್ಭದಲ್ಲಿ ಬರುವಂಥದ್ದು, ನಾವು ಈಗ ವೆದರ್ ಆ್ಯಪನ್ನು ನೋಡಿದಾಗ ಈ ವರ್ಷ ಹೆಚ್ಚು ಮಳೆ ಆಗುತ್ತೆ ಅಂತ ಹೇಳಿ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟಿಂದ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಕೊಳ್ತೀವಿ ಅಂದರೆ, ಎಲ್ಲೆಲ್ಲಿ ಹೆಚ್ಚು ಮಳೆ ಬೀಳೋ ಪ್ರದೇಶಕ್ಕೆ ನೀರುಗುಂಡಿ ಬಿದ್ದಂಥ ಮಳೆ ಸರಾಗವಾಗಿ ಹರಿದು ಹೋಗಬೇಕು, ಆ ರೀತಿ ಒಂದು ಕ್ರಮವನ್ನು ಕೂಡ ನಾವು ಈಗಾಗಲೇ ಅಳವಡಿಸ್ಕೊಂಡಿದ್ದೀವಿ. ಯಾವಾಗ ಟೈಮ್ ಇರುತ್ತೆ, ನೀವು ಒಂದು ಮೇಯಿಂದ ಶುರು ಮಾಡಬೇಕಾಗುತ್ತೆ. ನೀರುಗುಂಡಿಗಳು ಅಂದರೆ ಬಿದ್ದಂಥ ಮಳೆ ಆ ಇಂಗುಗುಂಡಿನಲ್ಲಿ ಇಂಗಿ ಹೆಚ್ಚು ಶೀತಾಂಶ ಆಗದಲ್ಲೇ ಇರೋ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅಂತೇಳಿ ಅದನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ.
1: ಈ ಸಾಲಿನ ಪರಿಸ್ಥಿತಿ ಏನಿದೆಯೋ ಇದು ಭಿನ್ನವಾಗಿದೆ. ಈಗ

0: ಕಾರ್ಬನ್ ಅಂತ. ಆರ್ಗ್ಯಾನಿಕ್ ಕಾರ್ಬನ್ನು ಸುಮ್ಮನೆ ಮರಗಿಡಗಳ ಸೊಪ್ಪುಗಳು ಬಿದ್ದಂಥ ಸಂದರ್ಭದಲ್ಲಿ ಜಾಸ್ತಿ ಏನಾಗಲ್ಲ, ಅದಕ್ಕೆ ಕಾಂಪೋಸ್ಟ್ ಮಾಡಬೇಕಾಗತ್ತೆ. ಕಾಫಿ ಸಿಪ್ಪೆಯಿಂದ ಕಾಂಪೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಫಲ್ವಿಕ್ಕು ಯೂಮಿಕ್ ಆ್ಯಸಿಡ್ಗಳನ್ನ ನಾವು ಅದಕ್ಕೆ ಗಿಡಗಳಿಗೆ ಕೊಡಬೇಕಾಗತ್ತೆ. ಇವೆಲ್ಲ ಕೊಟ್ಟಂಥ ಸಂದರ್ಭದಲ್ಲಿ ನೀರನ್ನು ಯಾವಾಗ ಗಿಡ ಕೇಳುತ್ತೆ ಅದು ಬರ ನಿರ್ವಹಣೆಗೆ ಇವೆಲ್ಲ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ. ಪ್ರತಿ ಸಂದರ್ಭದಲ್ಲೂ ನಾವು 100,000 ಲೀಟರ್ನ ನಾವು 1 ಎಕರೆಗೆ ಕೊಡೋಕ್ಕಾಗಲ್ಲ. ಈಗ ನೀರು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಕೆರೆಗಳು ಯಾವುದು ಫುಲ್ ಆಗ್ತಾ ಇಲ್ಲ, ಈಗ ನೀರು ಕೊಡೋದಕ್ಕೂ ಸ್ವಲ್ಪ ಸ್ವಲ್ಪ 1 ಗಂಟೆ ನೀರನ್ನು ಕೊಡ್ಬೋದು. ಇವೆಲ್ಲ ಕೊಟ್ಟಂಥ ಸಂದರ್ಭದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಭೂಮಿಯಲ್ಲಿ ತೇವಾಂಶವನ್ನು ಹಿಡಿದಿಟ್ಕೊಳ್ಳೋಂಥ ಗುಣ ಅದಕ್ಕೆ ಬರಬೇಕು ಅಂದರೆ ನಾವೆಲ್ಲ ಪೂರ್ವಭಾವಿ ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ಬೇಕು. ಕಾಂಪೋಸ್ಟ್ಗಳು ಹಾಕಬೇಕು, ಹಸಿರೆಲೆ ಗೊಬ್ಬರಗಳನ್ನ ಹಾಕಬೇಕು, ಕಾಫಿ ಸಿಪ್ಪೆಯಲ್ಲಿ ತಯಾರಾದಂಥ ಗೊಬ್ಬರಗಳನ್ನ ಮಾಡಿಟ್ಕೊಳ್ಬೇಕು. ಇವನ್ನೆಲ್ಲ ಹಾಕಿದಂಥ ಸಂದರ್ಭದಲ್ಲಿ ಬರ ನಿರ್ವಹಣೆಯನ್ನು ಮಾಡೋದಕ್ಕೆ ಸುಲಭ ಆಗತ್ತೆ.
1: ಇನ್ನು ಈ ಸಾಲಿನಲ್ಲಿ ನೋಡಿ, ಸಾಮಾನ್ಯವಾಗಿ ಜೂನ್ ತಿಂಗಳು ಅಂತ ಹೇಳಿದ್ರೆ ನಮಗೆ ಇಡೀ ದಿವಸ ಮಳೆ ಬೀಳ್ತಾ ಇದ್ದಂಥ ಒಂದು ವಾತಾವರಣ ಇರ್ತಾ ಇತ್ತು. ಈಗ ಮಳೆಯ ಸುಳಿವು ಇಲ್ಲ, ಬಿಸಿಲು ಹೆಚ್ಚಾಗಿದೆ ಮತ್ತು ಮೋಡ ಮುಸುಕದಂಥ ವಾತಾವರಣ ಇದೆ. ಮಳೆ ಬೀಳುವಂಥ ಸಂದರ್ಭದಲ್ಲಿ ನೀವು ಏನೇನು ಕೆಲಸಗಳನ್ನು ತೋಟಗಳಲ್ಲಿ ಮಾಡ್ತಾ ಇದ್ರಿ, ಈಗ ಏನು ಕೆಲಸಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ?
0: ಇವಾಗ ಏನು ಮಾಡಬೇಕಂತ ಹೇಳಿದರೆ ಸುಮಾರು ಈಗ ಚಿಗುರು ತೆಗೆಯುವಂಥ ಕೆಲಸ ಆಗಿರ್ಬೋದು, ಹಳ ಒಡೆಯುವಂಥ ಕೆಲಸ ಆಗಿರ್ಬೋದು, ಕಾಫಿ ಗಿಡಗಳಿಗೆ ಗೊಬ್ಬರವನ್ನು ಕೊಡೋಂಥ ಕೆಲಸ ಆಗಿರ್ಬೋದು, ಹಾಗೆಯೇ ಮೆಣಸುಗಳಿಗೆ ಗೊಬ್ಬರ ಕೊಡೋದು, ಅಡಿಕೆ ತೋಟದಲ್ಲಿ ಚರಂಡಿ ಕ್ಲೀನ್ ಮಾಡೋಂಥದ್ದು, ಹೀಗೆ ಒಂದಲ್ಲ ಒಂದು ಕೆಲಸಗಳೆಲ್ಲ ಇರುತ್ತೆ. ಈ ಮಳೆ ಇಲ್ಲದಲೇ ಇದ್ರೂ ಕೂಡ ಇವೆಲ್ಲದನ್ನು ಕೂಡ ತೋಟವನ್ನು ಕ್ಲೀನ್ ಇಡುವಂಥ ಸಂದರ್ಭದಲ್ಲಿ ನಾವು ಈ ಕೆಲಸಗಳನ್ನ ನಾವು ಮಾಡಲೇಬೇಕಾಗತ್ತೆ. ಆಮೇಲೆ ಹೊಸ ಗಿಡಗಳನ್ನ ಹಾಕೋದಕ್ಕೆ ಒಳ್ಳೆ ರೈಟ್ ಟೈಮು. ಮಳೆ ಕಡಿಮೆ ಇರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಮಳೆ ಪ್ರಾರಂಭ ಆಗೋ ಸಾಧ್ಯತೆಗಳಿದೆ. 25-30% ಹೌದು ಕಡಿಮೆ ಆಗುತ್ತೆ, ಬಟ್ ಜುಲೈ ತಿಂಗಳಲ್ಲಿ ಸ್ವಲ್ಪ ಮಳೆ ಆಗೋ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಹಾಗಾಗಿ ನಾವು ಪೂರಕವಾಗಿ ಎಲ್ಲ ಕೆಲಸಗಳನ್ನ, ಬೋರ್ಡೋ ಒಡೆಯೋ ಕೆಲಸಗಳಿರುತ್ತೆ, ಬೋರ್ಡೋ ದ್ರಾವಣ ಸಿಂಪಡಣೆ ಮಾಡುವಂಥ ಕೆಲಸ ಇರುತ್ತೆ, ಇವೆಲ್ಲ ಕೆಲಸಗಳನ್ನ ನಾವು ಈ ಬಿಡುವಿನ ವೇಳಿನಲ್ಲಿ ಮಾಡ್ಕೊಂಡ್ಬಿಡ್ತೀವಿ ನಾವು.
1: ಈಗ ಆ ಥರದ ಎಲ್ಲ ಕೆಲಸಗಳು ಕೂಡ ಸಾಮಾನ್ಯವಾಗಿ ಆಗುತ್ತೆ. ಈಗ ಹೂವಾಗಲಿಕ್ಕೆ ಒಂದು ಒಳ್ಳೆ ಮಳೆ ಬಂತು ಈ ಸಾಲಿನಲ್ಲಿ, ಹೂವು ಕೂಡ ಆಯಿತು, ಆನಂತರ ಅದೆಲ್ಲವೂ ಕೂಡ ಹೀಚಾಯಿತು. ಅದಕ್ಕೆ ತಾವಾಗಲೇ ಹೇಳಿದ್ರಿ ಬಡ್ ಫಿಕ್ಸಿಂಗು ಮತ್ತು ಈ ಥರದ್ದೆಲ್ಲ ಪ್ಲಾನ್ ಫಿಕ್ಸ್ ಈ ಥರದ್ದೆಲ್ಲ ಹೊಡೆದು ಚೆನ್ನಾಗಿ ಸೆಟ್ ಆಗೋ ಥರ ನೀವು ಮಾಡಿದ್ರಿ. ಈಗ ಇನ್ನೂ 1 ತಿಂಗಳು ಅಥವಾ 1.5 ತಿಂಗಳ ಕಾಲ ಸಮರ್ಪಕವಾದಂಥ ಮಳೆ ಬೀಳಲಿಲ್ಲ ಅಂತ ಅಂದರೆ ಏನು ಮಾಡಬೇಕು?
0: ಈಗ ಕೆಲವು ಭಾಗದಲ್ಲಿ ಮಾತ್ರ ಒಂದು 3-4 ಇಂಚು ಮಳೆ ಆಗಿದೆ. ಇನ್ನು ಸಾಧಾರಣ ಒಂದು 80% ನಮ್ಮ ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ ಸುಮಾರು 12-13 ಇಂಚು ಮಳೆ ಪ್ಲಸ್ ನಾವು ನೀರು ಹೊಡೆದಿರೋದು ಸೇರಿ ಒಂದು 15 ಇಂಚು ಮಳೆ ತನಕ ಆಗಿದೆ. ಈಗ ಸದ್ಯಕ್ಕೇನು ಒಂದು 15-20 ದಿವಸಕ್ಕೇನು ಮಳೆ ಏನು ಬೇಕಾಗಲ್ಲ. ಈಗ ನೀರು ಹೊಡೆಯುವ ಅವಶ್ಯಕತೆನೂ ಕೂಡ ಇಲ್ಲ. ಭೂಮಿನಲ್ಲಿ ತೇವಾಂಶ ಇದೆ, ತೇವಾಂಶ ಇರೋದ್ರಿಂದ ನೀರು ಹೊಡೆಯುವಂಥ ಅವಶ್ಯಕತೆ ಬರಲ್ಲ.
1: ಈಗ ಎಷ್ಟು ಮಳೆ ಬರುತ್ತೋ ಅಷ್ಟೇ ಮಳೆ ಸಾಕಾಗುತ್ತೆ?
0: ಸಾಕಾಗುತ್ತೆ, ಇವಾಗ ಸದ್ಯಕ್ಕೆ ಸಾಕಾಗುತ್ತೆ. ಜುಲೈ ತಿಂಗಳಿನಲ್ಲಿ ನಮ್ಗೇನಾಗುತ್ತೆ ಅಂದ್ರೆ ಜಲ ಬರೋದಕ್ಕೆ ಒಳ್ಳೆ ಮಳೆಗಳು ಬರಬೇಕಾಗತ್ತೆ. ಗುಡುಗು ಸಹಿತ ಮಳೆ ಬಂದಂತಹ ಸಂದರ್ಭದಲ್ಲಿ ಭೂಮಿ ಹದರಿ ಅದರಿಂದ ಜಲ ಮರುಪೂರ್ಣ ಮಾಡ್ಕೊಳ್ಬೇಕಾಗತ್ತೆ. ಭೂಮಿ ಹದರಿದಂತ ಸಂದರ್ಭದಲ್ಲಿ ಜಲದ ಕಣ್ಗಳು ಓಪನ್ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು ಒಳ್ಳೆ ಮಳೆಗಳು ಬೇಕಾಗುತ್ತೆ ಕೆರೆಗಳೆಲ್ಲ ಭರ್ತಿ ಆಗೋದಕ್ಕೆ. ಅದು ಸಾಧಾರಣ ಯಾವ ಸಂದರ್ಭದಲ್ಲೂ ಫೇಲ್ ಆಗಿಲ್ಲ. ಇದು ಕೂಡ ನಮ್ದು ನಿರೀಕ್ಷೆ ಇದೆ, ಜುಲೈ ತಿಂಗಳಲ್ಲಿ ಒಳ್ಳೆ ಮಳೆ ಆಗೋದು, ಅವಾಗ ಆಗಿ ಮುಂದಿನ ನೀರಾವರಿಗೆ ಏನು ತೊಂದರೆ ಆಗಲ್ಲ ಅಂತ ನಾವು ಭಾವಿಸಿದ್ದೀವಿ ಅದನ್ನ.
1: ಈಗ ಕಾಫಿ ತೋಟಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ನಿಮ್ದೇ ಆದಂತಹ ಒಂದು ತತ್ವ ಇದೆ, ತಾವಾಗಲೇ ಉಲ್ಲೇಖ ಮಾಡಿದ್ರಿ 7B ಅನ್ನುವಂಥ ಒಂದು ಟೀಮ್ ಇದೆ. ಹೇಗೆ ಮಾಡಬೇಕು, ಯಾವ ಸಂದರ್ಭಕ್ಕೆ ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಬಹಳ ಕೂಲಂಕುಷವಾಗಿ ವಿಮರ್ಶೆಯನ್ನು ಮಾಡಿ ಅದನ್ನು ಅನುಷ್ಠಾನವನ್ನು ಮಾಡುವಂತಹ ಒಂದು ತಂಡ. ಈ ಒಂದು ಹಿನ್ನೆಲೆಯಲ್ಲಿ ನನಗೆ ಅನಿಸುವುದು ಏನು ಅಂತ ಹೇಳಿದರೆ, ಈ ಪೋಷಕಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ತಾವು ಆಗಾಗ್ಗೆ ಹೇಳ್ತಾ ಇರ್ತೀರಿ, ಎಷ್ಟು ಪೋಷಕಾಂಶಗಳನ್ನು ನೀಡಬೇಕು, ಅದನ್ನು ಹಂತ ಹಂತವಾಗಿ ನೀಡಬೇಕು ಅನ್ನುವಂಥದ್ದು. ಈ ಮಳೆ ಸಮೃದ್ಧವಾಗಿ ಬೀಳುವಂತಹ ಸಂದರ್ಭದಲ್ಲಿ ಸಮಸ್ಯೆ ಇಲ್ಲ, ನಾವು ಯಾವಾಗ ಪೋಷಕಾಂಶಗಳನ್ನು ಕೊಟ್ಟರು ಕೂಡ ಅದು ಹೀರ್ಕೊಳ್ಳುತ್ತೆ ಚೆನ್ನಾಗಿ. ಆದರೆ ಈಗ ಮಳೆ ಕೊರತೆ ಇರೋಂಥ ಈ ವರ್ಷದಲ್ಲಿ ಈ ಪೋಷಕಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಹೇಗೆ ಆ ನಿರ್ವಹಣೆಯನ್ನು ಮಾಡಬೇಕು?
0: ನಾವು ಈಗಾಗಲೇ 7B ಟೀಮ್ನಲ್ಲಿ ಒಂದು ಮೂಲಮಂತ್ರ ಏನು ಹೇಳಿದ್ವಿ ಅಂದರೆ ಎಲ್ಲ ಕೃಷಿಕರಿಗೂ ಕೃಷಿ ಅಂದರೆ ನೀರು. ಪೋಷಕಾಂಶಗಳನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕು ಅಂದರೆ ನೀರು ಬೇಕು. ನಾವು ಏನು ಮಾಡ್ತೀವಿ ಅಂದರೆ ಈ ಪೋಷಕಾಂಶಗಳನ್ನು ಸ್ಪ್ಲಿಟ್ ಡೋಸ್ಗಳಲ್ಲಿ ಕೊಡೋದಕ್ಕೆ ನಾವು ರೆಕಮೆಂಡ್ ಮಾಡ್ತೀವಿ. ಅಂದರೆ ತಿಂಗಳಿಗೆ ಒಂದು ಗೊಬ್ಬರಗಳನ್ನ ಕೊಡೋದಕ್ಕೆ ನಾವು ಹೇಳ್ತೀವಿ. ಕೊಡೋಂಥ ಸಂದರ್ಭದಲ್ಲಿ ನಾವು ತೋಟಗಳಲ್ಲಿ ಮಿನಿಮಮ್ ಬೇಸಿಕ್ ಫೆಸಿಲಿಟೀಸ್ಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಅದು ಯಾವುದು ಅಂದರೆ ನೀರಿನ ಅನುಕೂಲತೆಯನ್ನು ಮಾಡ್ಕೊಳ್ಬೇಕು.

0: ಸ್ಪಾಟ್ ಜೆಟ್ಗಳು. ನಾವು ಎಲ್ಲೆಲ್ಲಿ ನಮಗೆ ಬರೋಂಥ ಸ್ಟೂಡೆಂಟ್ಸ್ಗಳಿಗೆ ನಾವು ಫಸ್ಟ್ ಹೇಳೋದೇ ಅಷ್ಟೇ, ನೀರನ್ನು ಫಸ್ಟ್ ಮಾಡ್ಕೊಳ್ಳಿ ಅಂತೀವಿ ನಾವು. ಪೋಷಕಾಂಶಗಳನ್ನು ನಿರ್ವಹಣೆ ಮಾಡೋಂಥ ಸಂದರ್ಭದಲ್ಲಿ ಸ್ವಲ್ಪ ಮಾಯಿಶ್ಚರ್ ಇರಬೇಕಾಗತ್ತೆ, ಗಿಡದಲ್ಲಾಗಿರ್ಬೋದು ಮತ್ತು ಭೂಮಿಯಲ್ಲಾಗಿರ್ಬೋದು. ಆ ಸಂದರ್ಭದಲ್ಲಿ ಇವತ್ತು ಗೊಬ್ಬರನ ನಾವು ಈಗ 19 ರೆಕಮೆಂಡ್ ಮಾಡ್ತೀವಿ ಜೂನ್ನಲ್ಲಿ. ಆವಾಗ ಮಳೆ ಇಲ್ಲ ಅಂತ ಹೇಳಿದರೆ ನಾವು ಸ್ಪಾಟ್ ಜೆಟ್ಟನ್ನು ಮಿನಿಮಮ್ ನಾವೇನು 3 ಕಾಲ ಮಾಡಬೇಕಾಗಿಲ್ಲ, ಸುಮಾರು 20-30 cm ಮಳೆ ಬೀಳೋಷ್ಟನ್ನು ಸ್ಪಾಟ್ ಜೆಟ್ಗಳನ್ನ ಆನ್ ಮಾಡಿ ನೀವು ಮಾಡಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಅದನ್ನು ನಾವು ಎಲ್ಲರಿಗೂ ಕೂಡ ಅದನ್ನೇ ಹೇಳೋದು, ನೀವು ನೀರಿನ ಸಮಗ್ರ ನಿರ್ವಹಣೆಯನ್ನು ನೀವು ಮಾಡಿದರೆ ಮಾತ್ರ ನಾವು ತೋಟದಲ್ಲಿ ಪರ್ ಪ್ಲಾಂಟ್ ಪ್ರೊಡಕ್ಟಿವಿಟಿನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಎಲ್ಲರೂ ಕೂಡ ನೀರಿನ ವ್ಯವಸ್ಥೆ ಅಂತೂ ಮಾಡ್ಕೊಳ್ಳೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಏನು ತುಂಬ ಕಷ್ಟ ಆಗೋದಿಲ್ಲ, ಏನು ನಾವು 3 ನೀರು ಕೊಡಬೇಕಂತ ಇಲ್ಲ. ಒಂದು ಗೊಬ್ಬರ ಹಾಕಿದಂಥ ಸಂದರ್ಭದಲ್ಲಿ 1/2 ನೀರನ್ನು ಕೊಟ್ಟರು ಕೂಡ ಸಾಕಾಗುತ್ತೆ.
1: ಯಾವುದಕ್ಕೂ ಈ ಸಾಲಿನಲ್ಲಿ ಒಂದಷ್ಟು ನೀರಾವರಿಗೆ ಸಂಬಂಧಪಟ್ಟ ಹಾಗೆ ನಾವು ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಅಳವಡಿಕೆ ಮಾಡ್ಕೊಳ್ಳೋಂಥದ್ದು ಹೆಚ್ಚು ಸೂಕ್ತ ಅಂತೀರಿ?
0: ಖಂಡಿತ, ಅದನ್ನು ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ನಾವು ಕೊಡಬೇಕಾಗುತ್ತೆ. ಜೊತೆಗೆ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟನ್ನು ಯಾವಾಗ ಯಾವ ಸಂದರ್ಭದಲ್ಲಿ ಕೊಡಬೇಕು, ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಆ ಮಾಯಿಶ್ಚರ್ ಏನಿರಬೇಕು ಅನ್ನೋದನ್ನು ಕೂಡ ನಾವು ನೋಡಿ ಮಾಡಿದರೆ, ಒಟ್ಟಾರೆಯಾಗಿ ಹೇಳೋದಾದರೆ ಇವತ್ತಿನ ಕೃಷಿಯನ್ನು ವೈಜ್ಞಾನಿಕ ರೀತಿಯಲ್ಲಿ ನಾವು ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ನಾವು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು.
1: ಈ ಮಳೆ ಕೊರತೆ ಅನ್ನೋಂಥದ್ದು ಕಾಫಿ ಬೆಳೆಗಾರರಿಗೆ ಈ ವರ್ಷ ಒಂದು ಹೊಸದಾಗಿ ಸೇರ್ಕೊಂಡಿರ್ತಕ್ಕಂಥ ಒಂದು ಸಣ್ಣ ಸಮಸ್ಯೆ ಅಷ್ಟೇ. ಅದ್ರ ಜೊತೆಗೆ ಅನೇಕ ಜ್ವಲಂತ ಸಮಸ್ಯೆಗಳನ್ನು ತಾವು ಪ್ರತಿ ವರ್ಷವೂ ಕೂಡ ಅನುಭವಿಸ್ತಾ ಇದ್ದೀರಿ. ಅದರಲ್ಲಿ ಪ್ರಧಾನವಾದದ್ದು ಈ ಕೃಷಿ ಕಾರ್ಮಿಕರ ಕೊರತೆಯನ್ನು ಎದುರಿಸ್ತಾ ಇರತಕ್ಕಂಥದ್ದು. ಈ ಸಾಲಿನಲ್ಲಿ ಒಂದು ಸ್ವಲ್ಪ ಅದು ಕೂಡ ಜಾಸ್ತಿ ಆಗಿದೆ ಅನ್ನೋಂಥದ್ದು ಹೇಗೆ ನಿರ್ವಹಿಸ್ತಾ ಇದ್ದೀರಿ?
0: ಕೃಷಿ ಕಾರ್ಮಿಕರ ಕೊರತೆ ಅದು ನಿನ್ನೆ ಮೊನ್ನೆದಂತೂ ಅಲ್ಲ, ಇದು ನಾವು ಮಲೆನಾಡಿನ ನೆನಪುಗಳು ಅಂತ ಹೇಳಿ ಪುಟ್ಟೇಗೌಡರು ಬರೆದಿರೋಂಥ ಪುಸ್ತಕದಲ್ಲಿದೆ. ಬೆಟ್ಟದಿಂದ ಬಟ್ಟಲಿಗೆ ಎಚ್ ಎಲ್ ನಾಗೇಗೌಡರು ಬರೆದಂಥ ಪುಸ್ತಕದಲ್ಲೂ ಕೂಡ ಇದೆ. ಅವತ್ತೂ ಕೂಡ ಬರ ಬಂದಿದೆ, ಅವತ್ತೂ ಕೂಡ ಎಲೆ ಚುಕ್ಕಿ ರೋಗ ಬಂದಿದೆ, ಕಾರ್ಮಿಕರ ಕೊರತೆ ಬಂದಿದೆ. ಎಷ್ಟು ಸ್ಪಷ್ಟವಾಗಿ ಅಲ್ಲಿ ಹೇಳಿದ್ದಾರೆ ಅಂದರೆ, ಬೆಟ್ಟದಿಂದ ಬಟ್ಟಲಿಗೆ ಅವತ್ತು ದುಡ್ಡನ್ನು ಕಾರ್ಮಿಕರು ಇಸ್ಕೊಂಡು ಬರ್ತೀವಿ ಅಂತ ಹೇಳಿ ಬೇರೆ ತೋಟಗಳಿಗೆ ಹೋದಂಥ ಉದಾಹರಣೆಗಳಿದೆ. ಅವತ್ತು ತೋಟಗಳು ನಷ್ಟದ ಅಂಚಿಗೋಗಿ ತೋಟಗಳನ್ನು ಮಾರಾಟ ಮಾಡಿ ಪಟ್ಟಣ ಸೇರಿದಂಥ ನಿದರ್ಶನಗಳು ಕೂಡ ಇದೆ. ಇವೆಲ್ಲ ಹೊಸದಲ್ಲ. ನನಗೆ ವೈಯಕ್ತಿಕವಾಗಿ ಅನಿಸೋದೇನು ಅಂತ ಹೇಳಿದರೆ, ಇಲ್ಲೇನು ವಸ್ತುನ್ನು ನಾವು ನೋಡ್ತಾ ಇಲ್ಲ. ನಮ್ಮ ಹಿಂದಿನ ಪೂರ್ವಿಕರು, ನಮ್ಮ ತಂದೆ ಮುತ್ತಜ್ಜವರು ಏನೇನು ಅನುಭವಿಸಿದ್ದಾರೆ ಅದರ ಮುಂದುವರೆದ ಭಾಗ. ಕಾರ್ಮಿಕರು ಇವತ್ತು ಕೊರತೆ ಆಗಿದೆ, ನಿಜವಾಗ್ಲೂ ಎಲ್ಲರಿಗೂ ಕೊರತೆ ಆಗಿದೆ. ಅಸ್ಸಾಂ ಜನರು ನಾವು ಫಸ್ಟು ನಾವು ಘಟ್ಟದವರು ಅಂತ ಮಾಡಿದ್ವಿ, ಆಮೇಲೆ 16 ಕೆಲಸಕ್ಕೆ ಬಂದೋದ್ರು, ತಮಿಳ್ನಾಡಿಂದ ಬಂದೋದ್ರು, ದಾವಣಗೆರೆಯಿಂದ ಬಂದೋದ್ರು. ಇವರೆಲ್ಲ ಬರ್ತಾ ಬರ್ತಾ ಬೇರೆ ಬೇರೆ ಕೆಲಸಗಳಿಗೆ ವಲಸೆ ಹೋಗ್ತಾ ಇರೋದ್ರಿಂದ ನಮಗೆ ಇವತ್ತು ಕಾರ್ಮಿಕರ ಸಮಸ್ಯೆ ಆಗ್ತಾ ಇದೆ. ಹೌದು, ಅದಕ್ಕೆ ಮೆಕನೈಸೇಷನ್ಗೆ ಹೆಚ್ಚು ಒತ್ತನ್ನು ನಾವು ಕೊಡಬೇಕಾಗತ್ತೆ. ಟೆಕ್ನಾಲಜಿಯನ್ನು ನಾವು ಕೃಷಿಯಲ್ಲಿ ಬಳಸ್ಕೊಳ್ಬೇಕಾಗತ್ತೆ. ಅದನ್ನೆಲ್ಲದನ್ನು ಕೂಡ ನಾವು ಮಾಡ್ತಾ ಹೋದಾಗ ಪ್ರತಿ ಒಂದು ಫೀಲ್ಡ್ನಲ್ಲೂ ಕೂಡ ಕಾರ್ಮಿಕರ ಸಮಸ್ಯೆ ಇದ್ದೇ ಇದೆ. ಅದನ್ನು ನಾವು ಹೇಗೆ ಲೇಬರ್ ಮ್ಯಾನೇಜ್ಮೆಂಟನ್ನು ನಾವು ಕಲಿಬೇಕು ಅನ್ನೋದನ್ನು ನಾವು ಮನನ ಮಾಡ್ಕೊಳ್ಬೇಕು. ಅದು ಎಲ್ಲ ಕಡೆಯಿಂದನೂ ಕೂಡ ಅವ್ರಿಗೇನು ಬೇಕಾದಂಥ ಫೆಸಿಲಿಟೀಸು ಮತ್ತೊಂದನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕಾರ್ಮಿಕರ ನಿರ್ವಹಣೆ ಭಾಳ ಸುಲಭ ಆಗುತ್ತೆ. ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು. ಬಟ್ ಈ ಸರಿ ಎಲೆಕ್ಷನ್ಗೆ ಹೋದವರು, ಈ ಸರಿ ಅಸ್ಸಾಂನವರು ಬಂದಿಲ್ಲ, ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅದಕ್ಕೆ ಬೇರೆ ಪರ್ಯಾಯವಾಗಿ ಈಗ ನಮ್ಮ ತೋಟದಲ್ಲೇ ಈಗ ನನಗೆ ಸುಮಾರು 1-2 lakh rupees ಬರೀ ಹಳ ಹೊಡೆಯೋದಕ್ಕೆ ಬೇಕಾಗೋದು. ಇವತ್ತು ಮೆಕನೈಸೇಷನ್ಗೆ ಹೋಗಿದ್ವಿ, ಎಲ್ಲ ವೀಡ್ ಕಟ್ಟರ್ಸ್ ತರಿಸಿ ಓಡಿಸ್ತಾ ಇದ್ದೀವಿ, ಅದು ಸ್ವಲ್ಪ ಕಡಿಮೆನಲ್ಲೇ ಆಗ್ತಾ ಇದೆ. ಹಂಗೆ ಪರ್ಯಾಯವಾಗಿ ಏನಾದ್ರೂ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ನಾವು ಕಾರ್ಮಿಕರ ಅವಲಂಬನೆ ಯಾವುದಕ್ಕೆ ಹೋಗಬೇಕು, ಈಗ ಕಾಫಿ ಕುಯ್ಯೋಂಥ ಸಂದರ್ಭದಲ್ಲಿ ಬೇಕಾಗುತ್ತೆ, ಅವಾಗ ಮಾಡ್ಕೊಳ್ಳೋಣ. ಬೇರೆ ಬೇರೆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಕಾರ್ಮಿಕರನ್ನ ಬಳಸ್ಕೊಂಡು ಕಾರ್ಮಿಕರ ಅವಲಂಬನೆಯನ್ನು ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಭಾಳ ಚಿಂತನೆ ಮಾಡಬೇಕಾಗಿದೆ.
1: ತಾವೊಬ್ಬರು ಅನುಭವಿ ಬೆಳೆಗಾರರಾಗಿ, ಪ್ರಗತಿಪರ ಬೆಳೆಗಾರರಾಗಿ ಈ ಕಾರ್ಮಿಕ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರವನ್ನು ಸೂಚಿಸಬಹುದಾ?
0: ಕಾರ್ಮಿಕರ ಸಮಸ್ಯೆಗೆ ಈಗ ನಾನು ಈಗ ಮಾತನಾಡಿದಾಗೆ ಮೆಕನೈಸೇಷನ್ ಒಂದೇನೆ. ಈಗ ನಮಗೆ ಭಾಳ ಆಶ್ಚರ್ಯ ಆಯಿತು, ಆನಂದ್ ಪೆರೇರ ಅವರು ಈ ಇರಿಗೇಷನ್ನಲ್ಲಿ ಎಷ್ಟು ಚೆನ್ನಾಗಿ ಅವರು ಅಳವಡಿಸ್ಕೊಂಡಿದ್ದಾರೆ ಅಂದರೆ, 100 ತೋಟವನ್ನು ಸುಮಾರು ಬರೀ 17.5 hours ಒಂದು ದಿವಸನಲ್ಲ 17.5 hours ಒಳಗಡೆ 100 ಸಂಭಾಳಿಸ್ತಾರೆ ಅಂದರೆ ಮುಗಿಸ್ತಾರೆ ಅಂದರೆ, ನಾವು ಕೂಡ ಸಣ್ಣ ಸಣ್ಣ ತೋಟದವರು ಅವರಷ್ಟು ದೊಡ್ಡದು ಅಲ್ಲದಲೇ ಇದ್ರೂ ಕೂಡ ಒಂದು ಸಣ್ಣ

0: ಸಣ್ಣಕ್ಕೆ ಅದಕ್ಕೆ ಪರ್ಯಾಯವಾಗಿ ನಾವು ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು. ಈಗ ನಾನು ಹೇಳಿದಾಗ ವೀಡ್ ಕಟ್ಟಿಂಗಿಗೆ ಅದಕ್ಕೂ ಬೇರೆ ಪರ್ಯಾಯವಾಗಿ ವೀಡ್ ಕಟ್ಟರ್ಸ್ನ ಉಪಯೋಗಿಸೋಂಥದ್ದಾಗಿರ್ಬೋದು. ಸ್ಪ್ರೇಯರ್ಲಿ ಸ್ವಲ್ಪ ಹೈಲಿ ಮಾಡಿಫೈಡ್ ಸ್ಪ್ರೇಯರ್ಸನ್ನು ಉಪಯೋಗಿಸೋಂಥದ್ದಾಗಿರ್ಬೋದು. ಈಗ ಸ್ಪ್ರೇ ಮಾಡೋದಕ್ಕೆ ಈಗ ಅಡಿಕೆಗೆ ಹೋಗೋಣ. ಅಡಿಕೆಗೆ ಸ್ಪ್ರೇ ಮಾಡೋದಕ್ಕೆ ಜನ ಸಿಗಲ್ಲ. ನಮಗೆ ಕಾರ್ಬನ್ ಫೈಬರ್ ದೋಟಿಗಳು ಬಂದಿದೆ. ಕಾರ್ಬನ್ ಫೈಬರ್ ದೋಟಿಗಳಲ್ಲಿ ಅವರು ಕಾರ್ಮಿಕರ ಅರ್ಧ ದುಡ್ಡಿನಲ್ಲಿ ನಮಗಾಗುತ್ತೆ. ಇಂಥದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗಬೇಕಾಗತ್ತೆ. ತೋಟದಲ್ಲಿ ಮೆಕನೈಸೇಷನ್ಗೆ ಹೆಚ್ಚು ಒತ್ತು ಕೊಟ್ಟಷ್ಟು ನಾವು ಕಾರ್ಮಿಕರ ಅವಲಂಬನೆಯನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಖಂಡಿತ ಇದು ಸಾಧ್ಯ ಆಗುತ್ತೆ. ನಾವು ಮನಸ್ಸು ಮಾಡಬೇಕು, ಮೊದಲನೇದಾಗಿ ನಾವು ಮನಸ್ಸು ಮಾಡಬೇಕು,
1: ಅವಾಗ ಇದು ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಒಂದು ಪರಿಹಾರ. ಏನು ಯಾಂತ್ರೀಕರಣ ಅನ್ನುವಂಥದ್ದು ಇದೆಯೋ ಇದಕ್ಕೆ ನಾವು ಹೆಚ್ಚೆಚ್ಚು ಒಳಗಾಗಬೇಕು, ಅಳವಡಿಕೆಯನ್ನು ಮಾಡಿಕೊಳ್ಳಬೇಕು. ಆವಾಗ ಈ ಕಾರ್ಮಿಕರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು. ಇನ್ನು ನೀವು ಈ ಪರಿಸರದ ಮೇಲಿನ ಒಂದು ಪ್ರೀತಿಯನ್ನು ಇಟ್ಟುಕೊಂಡು ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥವ್ರು. ಇತ್ತೀಚೆಗೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಖೇತಿ ಬಚಾವೋ ಅಭಿಯಾನ್ ಅನ್ನುವಂಥದ್ದನ್ನು ಪ್ರಾರಂಭವನ್ನು ಮಾಡಿದ್ದಾರೆ ಈ ಒಂದು ಮುಂಗಾರು ಹಂಗಾಮಿನಲ್ಲಿ. ಇದು ಪರಿಸರವನ್ನು ಉಳಿಸಿಕೊಂಡು ನಾವು ಕೃಷಿ ಮಾಡುವ ನಿಟ್ಟಿನಲ್ಲಿ ಎಷ್ಟು ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ಹೇಳ್ತೀರಿ?
0: ಖೇತಿ ಬಚಾವ್ ಆಂದೋಲನ ಪ್ರಧಾನಮಂತ್ರಿಗಳದ್ದು ತುಂಬ ದೂರದೃಷ್ಟಿ, ಅದು ಬಹಳ ಚೆನ್ನಾಗಿದೆ. ಇದು ವಿಕಸಿತ ಭಾರತದ ಮುಂದುವರೆದ ಭಾಗ. ಇದು ನಿಜವಾಗ್ಲೂ ಒಂದು ಬಹಳ ಒಂದು ಒಳ್ಳೆಯ ಆಂದೋಲನ. ಕೃಷಿಯನ್ನು ಉಳಿಸಿ ಜೊತೆಗೆ ರೈತರನ್ನು ಉಳಿಸಿ ಅನ್ನೋದು ಇದ ಮೂಲ ಆಶಯ. ಇದು ನಿಜವಾಗ್ಲೂ ಇದು ಒಂದು ಒಳ್ಳೆ ವಿಷನ್ ಅಂತ ಹೇಳ್ಬೋದು. ತುಂಬ ದೂರದೃಷ್ಟಿಯನ್ನು ಇಟ್ಕೊಂಡು ಖೇತಿ ಬಚಾವ್ ಆಂದೋಲನ ಮಾಡಿದ್ದಾರೆ. ಇದರಲ್ಲಿ ನಮಗೆ ರೈತರನ್ನ ಉಳಿಸಿದ್ರೆ ದೇಶ ಉಳಿಯುತ್ತೆ. ರೈತರೇ ಇಲ್ಲ ಅಂತ ಹೇಳಿದರೆ ಫುಡ್ ಸೆಕ್ಯೂರಿಟಿಗೇ ಭಾಳ ತೊಂದರೆ ಆಗುತ್ತೆ. ಈಗ ಏನು ಅಂತ ಹೇಳಿದರೆ ರೈತರು ದಿನಕ್ಕೊಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗಷ್ಟೇ ನಾವು ಮಾತನಾಡಿದ ರೀತಿಯಲ್ಲಿ ಹವಾಮಾನ ವೈಪರೀತ್ಯ, ಬೆಲೆಯಲ್ಲಿ ಏರಿಳಿತ, ಗೊಬ್ಬರದಲ್ಲಿ ಏರಿಳಿತ, ಆಮೇಲೆ ಕೃಷಿ ಕಾರ್ಮಿಕರ ಸಮಸ್ಯೆ ಆಗಿರ್ಬೋದು, ಇವೆಲ್ಲದರ ಕೂಡ ದಿನಕ್ಕೆ ಒಂದೊಂದು ಸಮಸ್ಯೆಗಳು ಆಗ್ತಾ ಇದೆ. ಇವನ್ನೆಲ್ಲವನ್ನೂ ಕೂಡ ನಾವು ಹೇಗೆ ದಾಟಿಕೊಂಡು ಬರ್ಬೋದು ಅನ್ನೋದು ಈ ಅಭಿಯಾನದಲ್ಲಿ ನಾವು ಚರ್ಚೆಯನ್ನು ಕೂಡ ನಾವು ಮಾಡಬೇಕಾಗತ್ತೆ. ಈ ಅಭಿಯಾನದಲ್ಲಿ ಪೂರಕವಾಗಿ ನಾವು ರೈತರನ್ನ ಹೇಗೆ ಉಳಿಸ್ಬೇಕು, ವೈಜ್ಞಾನಿಕ ಬೆಲೆ ಸಿಕ್ಕಿದಂಥ ಸಂದರ್ಭದಲ್ಲಿ ರೈತರಿಗೂ ಕೂಡ ಕೃಷಿಯಲ್ಲಿ ಮುಂದುವರಿಯೋದಕ್ಕೆ ಒಂದು ಆಸಕ್ತಿ ಇರುತ್ತೆ. ಇಲ್ಲ ಅಂತ ಹೇಳಿದರೆ ನೀವು ನೋಡಿರ್ಬೋದು ತುಂಬ ಜನ ಇವತ್ತು ರೈತರುಗಳು ಕೃಷಿಯನ್ನು ಬಿಟ್ಟು ಪೇಟೆ ಕಡೆ ಮುಖವನ್ನು ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಕೃಷಿಕರಿಗೆ ಹೆಚ್ಚು ಒತ್ತು ಕೊಟ್ಟು ಕೃಷಿಯಲ್ಲಿ ಉಳಿಯೋ ರೀತಿಯಲ್ಲಿ ನಾವು ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಕೃಷಿ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟನೂ ಕೂಡ ಆಗುತ್ತೆ. ಕಷ್ಟ ಆಗುತ್ತೆ ಅನ್ನೋದಕ್ಕೆ ನಾವು ಏನನ್ನ ಸವಲತ್ತುಗಳನ್ನ ರೈತರಿಗೆ ಕೊಡಬೇಕು ಅನ್ನೋದನ್ನು ನಾನು ಹಾಗೆ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಕಾಫಿ ಬಗ್ಗೆ ಮಾತನಾಡೋದಾದರೆ, ನಾವು ಸುಮಾರು 1960 ನಾವು ನೋಡ್ತಾ ಬಂದಾಗೆ ವಿದೇಶಿ ವಿನಿಮಯನ ಕಾಫಿ ಮೊದಲು ನಮಗೆ ವಿದೇಶಿ ವಿನಿಮಯನ ತಂದುಕೊಡೋವಂಥ ದೊಡ್ಡ ಒಂದು ಸರಕಾಗಿತ್ತು. ಅಲ್ಲಿಂದ ನಾವು ಯೋಚನೆ ಮಾಡಿದರೆ ಇವತ್ತು ನಾವು ಕಾಫಿ ಬೆಳೆಗಾರರು 26,000 ಕೋಟಿಯಷ್ಟು ವಿದೇಶಿ ವಿನಿಮಯವನ್ನು ತಂದುಕೊಟ್ಟಿದ್ದೀವಿ. ಇವತ್ತು ಕಷ್ಟ ಬಂದಿದೆ ಕಾಫಿ ಬೆಳೆಗಾರರಿಗೆ. ಕಷ್ಟ ಅಂದರೆ ಹವಾಮಾನ ವೈಪರೀತ್ಯ, ಇವತ್ತು ಒಳ್ಳೆ ಮಳೆ ಬರಬೇಕಾಗಿತ್ತು, ಮಳೆಯ ಕೊರತೆ ಆಗಿದೆ, ಆಮೇಲೆ ಗೊಬ್ಬರದಲ್ಲಿ ಅಧಿಕವಾಗಿ ಬೆಲೆ ಜಾಸ್ತಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಹೇಗೆ ಅಂತ ಹೇಳಿದರೆ, ಇವತ್ತು ಬೆಳೆ ಹಾಕಿದ್ದು ಇವತ್ತು ನಾಳೆ ಫೇಲ್ ಆಗ್ಬೋದು ಅತಿವೃಷ್ಟಿಯಾಗಿ. ಅಂಥ ಸಂದರ್ಭದಲ್ಲಿ ಸೀಡ್ ಟು ಕ್ರಾಪ್, ಈಗ ಯಾವಾಗ ನಾವು ಬೀಜವನ್ನು ಬಿತ್ತುತ್ತೀವಿ, ಬೀಜವನ್ನು ಬಿತ್ತಿ ನಮಗೆ ಸರಿಯಾದ ಸಮಯದಲ್ಲಿ ಆ ಬೆಳೆ ಬರಲಿಲ್ಲ ಅಂದರೆ ಅವಾಗ್ಲೂ ಕೂಡ ನಮಗೆ ಸೀಡ್ ಟು ಕ್ರಾಪ್ ಅನ್ನೋದನ್ನು ಒಂದು ಇನ್ಶೂರೆನ್ಸನ್ನು ನಾವು ಕೊಡಬೇಕಾಗತ್ತೆ. ಇವೆಲ್ಲ ಸರ್ಕಾರದ ಮಧ್ಯಸ್ಥಿಕೆಯಿಂದ ಒಳ್ಳೆ ಟೆಕ್ನಾಲಜಿಯನ್ನು ಕೊಡಬೇಕಾಗತ್ತೆ. ಸರ್ಕಾರ ಟೆಕ್ನಾಲಜಿಯನ್ನು ಬೈ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ಸಬ್ಸಿಡಿಯನ್ನು ಕೊಡಬೇಕಾಗತ್ತೆ. ಹಾಗೆ ಯಾಕೆ ಸಬ್ಸಿಡಿಯನ್ನು ಕೊಡಬೇಕಾಗತ್ತೆ ಅಂತ ಹೇಳಿದೆ ಅಂದರೆ, ಇವತ್ತು ಆನಂದ್ ಪೆರೇರ್ ಅವರು ನೀರಾವರಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಒಂದು ಜೆಟ್ಟು ಸುಮಾರು 235,000 ಆಗುತ್ತೆ. ಅವರು ಒಂದು ಶಿಫ್ಟ್ಗೆ 6 ಜೆಟ್ಗಳನ್ನು ಹಾಕ್ತಾರೆ. 6 ಜೆಟ್ಟು ಅಂತ ಹೇಳಿದರೆ ಸುಮಾರು 1,00,000 ಆಗುತ್ತೆ. ಸಾಮಾನ್ಯ ಸಣ್ಣ ಪುಟ್ಟ ರೈತರುಗಳು ಮಾಡೋಕ್ಕಾಗಲ್ಲ. ನಾನು ಹೇಳೋದು ಒಂದು ಮಿನಿಮಮ್ ಅವರ ಏರಿಯಾ ಎಷ್ಟಿದೆ ಆ ಏರಿಯಾವನ್ನು ನೋಡಿಕೊಂಡು ಒಂದು 2 ಜೆಟ್ ಹಾಕಲಿ, 1 ಜೆಟ್ ಹಾಕಲಿ. ಒಂದು ಜೆಟ್ಟು ಸುಮಾರು ಇರಿಗೇಷನ್ನ 3.5 ಎಕರೆ ನೀರನ್ನ ಕವರ್ ಮಾಡುತ್ತೆ. 10 ಎಕರೆ ಇದ್ದವರು 3 ಶಿಫ್ಟಲ್ಲಿ ಆಗ್ಬಿಡುತ್ತೆ. ಅಂತ ಟೆಕ್ನಾಲಜಿಗೆ ಹೆಚ್ಚು ಒತ್ತು ಕೊಟ್ಟು

0: ಅವಕ್ಕೆ ಸಬ್ಸಿಡಿಯನ್ನು ಕೊಡಬೇಕು. ಇಂಥ ಸಂದರ್ಭದಲ್ಲಿ ರೈತರು ಅಲ್ಲಿ ಉತ್ತೇಜನಗೊಂಡು ಕೃಷಿಯಲ್ಲಿ ಮುಂದುವರಿತಾರೆ. ಆಮೇಲೆ ಎಲ್ಲ ಸರ್ಕಾರಿ ನೌಕರರಿಗೆ ಯಾವ ರೀತಿ ಒತ್ತನ್ನು ಕೊಡ್ತಾ ಇದ್ದಾರೆ ಸರ್ಕಾರದಿಂದ, ಆ ರೀತಿ ಎಲ್ಲರಿಗೂ ಒಂದು ರಿಟೈರ್ಮೆಂಟ್ ಅನ್ನೋದಿದೆ. ಆ ರಿಟೈರ್ಮೆಂಟು ಆಫ್ಟರ್ 65 or 70 ಫಾರ್ಮರ್ಸಿಗೆ ಒಂದು ಪೆನ್ಷನ್ ಯಾಕೆ ಮಾಡಬಾರ್ದು ಅಂತ, ಇವೆಲ್ಲ ಹೊಸ ಆಲೋಚನೆಗಳು. ಯಾಕಂದರೆ ಇವತ್ತು ಪ್ರಧಾನಮಂತ್ರಿಗಳು ಖೇತಿ ಬಚಾವ್ ಆಂದೋಲನ ಇದೆಯಲ್ಲ, ತುಂಬ ಒಳ್ಳೆಯ ಆಂದೋಲನ ಇದು, ಯಾವಾಗಲೂ ಆಗಬೇಕಿತ್ತು, ಇವತ್ತು ಆಗ್ತಾ ಇದೆ. ಅವರು ಬರೀ ಒಂದು ಸ್ಲೋಗನ್ಗೋಸ್ಕರ ಇದನ್ನು ಮಾಡಿಲ್ಲ, ಇವರು ಈಗಾಗಲೇ ಈ ನಿಟ್ಟಿನಲ್ಲಿ 2 ವರ್ಷದಿಂದ ಈ ಕೆಲಸವನ್ನು ಆಲ್ರೆಡಿ ಪ್ರಾರಂಭ ಮಾಡಿದ್ದಾರೆ. ಮಣ್ಣನ್ನು ಹೇಗೆ ನಾವು ಸಂರಕ್ಷಣೆಯನ್ನು ಮಾಡಬೇಕು, ನೀರನ್ನು ಹೇಗೆ ನಾವು ಉಳಿಸ್ಕೊಳ್ಬೇಕು, ಪರಿಸರವನ್ನು ಹೇಗೆ ಉಳಿಸ್ಬೇಕು, ಆರ್ಗ್ಯಾನಿಕ್ ಕಾರ್ಬನ್ ಹೇಗೆ ಜಾಸ್ತಿ ಮಾಡಬೇಕು, ಇದೆಲ್ಲದೂ ಕೂಡ ಒತ್ತು ಕೊಟ್ಟಿರೋದ್ರಿಂದ ಇದನ್ನು ಕೂಡ ರೈತರಿಗೊಂದು ಪೆನ್ಷನ್ ಸ್ಕೀಮನ್ನು ಮಾಡಿದರೆ ಅದರಲ್ಲಿ ಮುಂದುವರಿತಾರೆ. ಆಮೇಲೆ ನಮ್ಮಲ್ಲಿ ಇಲ್ಲಿ ಕೃಷಿ ಈಗ ಲಾಭದಾಯಕ ಆಗಲ್ಲ ಅಂತ ಹೇಳಿ ಒಂದು ಮೆಸೇಜ್ ಎಲ್ಲ ಕಡೆನೂ ಹೋಗ್ತಾ ಇದೆ. ಆದರೆ ಇಲ್ಲಿ ಇವತ್ತು ಯೂತ್ಸ್ ಬರಬೇಕಾಗಿದೆ ಕೃಷಿಗೆ. ಯೂತ್ಸ್ ಯಾವಾಗ ಬರ್ತಾರೆ, ಅವರಿಗೆ ಅಟ್ರ್ಯಾಕ್ಟಿವ್ ಆಗಿರಬೇಕಾಗತ್ತೆ ಕೃಷಿ. ಒಂದು ಇನೋವೇಷನ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಇಲ್ಲಿದೆ, ಇಲ್ಲಿ ನಾವು ಅಚೀವ್ ಮಾಡ್ಬೋದು ಅನ್ನೋದನ್ನು ನಾವು ತೋರಿಸಿದಾಗ ಮಾತ್ರ ಇದು ಸಾಧ್ಯ ಆಗತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಮಧ್ಯಸ್ಥಿಕೆ ಭಾಳ ಇದೆ. ಹಾಗಂತ ಹೇಳಿ ಸರ್ಕಾರದ ಮೇಲೆ ನಾವು ಬಿಡ್ತಾ ಇಲ್ಲ. ನಾವು ಕೂಡ ನಮ್ಮಲ್ಲಿ ಏನೇನು ಮಾಡಬೇಕಾಗತ್ತೆ, ಇರಿಗೇಷನ್ ಆಗಿರ್ಬೋದು, ಮೈಕ್ರೋ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಆಮೇಲೆ ಪಶ್ಚಿಮ ಘಟ್ಟವನ್ನು ಉಳಿಸುವಂಥದ್ದಾಗಿರ್ಬೋದು, ಮಣ್ಣಿನ ಸಂರಕ್ಷಣೆ ಆಗಿರ್ಬೋದು, ಇವೆಲ್ಲದೂ ಕೂಡ ನಮ್ಮ ಜವಾಬ್ದಾರಿ ಇದೆ. ಯಾಕಂತ ಹೇಳಿದರೆ ನಾವು ಮುಂದಿನ ಜನ್ರೇಷನ್ಗೆ ಹೆಚ್ಚು ಕೆಮಿಕಲ್ ಹಾಕ್ದಲೇ ಒಂದು ಸುಸ್ಥಿರವಾಗಿ ಒಂದು ಪ್ರೊಡಕ್ಟಿವಿಟಿನೂ ಕೂಡ ಒಂದು ಸುಸ್ಥಿರವಾಗಿ ಹೇಗೆ ತೆಗಿಬೋದು ಅನ್ನೋದನ್ನು ನಾವು ಹೇಳಬೇಕಾಗಿದೆ. ಈ ಒಳ್ಳೆಯ ಒಂದು ಸುಸ್ಥಿರ ಭೂಮಿಯನ್ನು ಕೂಡ ನಾವು ಮುಂದಿನ ಜನಾಂಗಕ್ಕೆ ಹೆಚ್ಚು ರಾಸಾಯನಿಕವನ್ನು ಬೆಳೆಸ್ತಲೇ ಸ್ವಲ್ಪ ಸಾವಯವ ಕೃಷಿನಲ್ಲೂ ಕೂಡ ನಾವು ಅದನ್ನು ಹೆಚ್ಚು ಒತ್ತು ಕೊಟ್ಕೊಂಡು ಹೋಗಬೇಕಾಗತ್ತೆ.
1: ಖೇತಿ ಬಚಾವೋ ಅಂತ ಅಂದರೆ ಕೃಷಿ ಅಷ್ಟೇ ಇಲ್ಲ, ಕೃಷಿ ಉಳಿಬೇಕು ಅಂತ ಹೇಳಿದರೆ ನಮ್ಮ ಮಣ್ಣು ಉಳಿಬೇಕು. ಮಣ್ಣು ಉಳಿದ್ರೆ ಮಾತ್ರ ಕೃಷಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ತೋಟದಲ್ಲಿ ಮಣ್ಣನ್ನು ಉಳಿಸುವ ನಿಟ್ಟಿನಲ್ಲಿ, ಮಣ್ಣನ್ನು ಜೀವಂತವಾಗಿ ಇಡುವ ನಿಟ್ಟಿನಲ್ಲಿ ಏನೆಲ್ಲ ಕೆಲಸಗಳು ಸಾಗಿದ್ದಾವೆ?
0: ನಾವೀಗ FOM, ನಾವು ಪ್ರತಿ ವರ್ಷನೂ ಏನು ಮಾಡ್ತೀವಿ ಅಂದರೆ ದನದ ಗೊಬ್ಬರವನ್ನು, ನಾವೇ ನಮ್ಮಲ್ಲೂ ಕೂಡ ದನಗಳಿದೆ, ಅದರದ್ದು ಕೂಡ ನಾವು ಗೊಬ್ಬರವನ್ನು ಮಾಡ್ಕೊಳ್ತೀವಿ, ಕಾಂಪೋಸ್ಟ್ ಗೊಬ್ಬರವನ್ನು ಮಾಡ್ತೀವಿ, ಕಾಫಿ ಸಿಪ್ಪೆಯಿಂದ ಆಗುವಂಥ ಗೊಬ್ಬರವನ್ನು ಕೂಡ ಮಾಡ್ಕೊಳ್ತೀವಿ, ಕಾಫಿ ಹಸ್ಕಿನಿಂದ ಆಗೋಂಥ ಗೊಬ್ಬರವನ್ನು ಕೂಡ ಮಾಡ್ಕೊಳ್ತೀವಿ. ಆಮೇಲೆ ಇಂಗು ಗುಂಡಿಗಳಿಗೆ ಜಾಸ್ತಿ ನಾವು ಪ್ರಾಮುಖ್ಯತೆಯನ್ನು ನಮ್ಮ ತೋಟಗಳಲ್ಲಿ ಕೊಟ್ಕೊಂಡಿದ್ದೀವಿ. ಮತ್ತು ಶೇಡ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟು. ನಾನು ಪ್ರತಿ ವರ್ಷನೂ ಕೂಡ ನಾನು February end, March 1st weekಲ್ಲಿ ಶೇಡ್ ಮ್ಯಾನೇಜ್ಮೆಂಟ್, ಶೇಡ್ ಲಾಪಿಂಗ್ ಅಂತ ಮರಗಸೆಯನ್ನು ಮಾಡ್ತಾ ಇದ್ವಿ. ಆದರೆ ಈ ವರ್ಷ ಲಾನಿನನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮರಗಸೆನೇ ಮಾಡಿಲ್ಲ ಇನ್ನೂ. ಇವಾಗ ಶೇಡನ್ನು ಸ್ವಲ್ಪ ಸ್ವಲ್ಪ ತೆಗಿತಾ ಇದ್ವಿ. ಇವೆಲ್ಲ ಕೂಡ ನಾವು ಮುನ್ನೆಚ್ಚರಿಕೆಯಾಗಿ ನಮ್ಮ ತೋಟದಲ್ಲಿ ಅಳವಡಿಸ್ಕೊಂಡಿರೋದು, ಈಗ ನಾವು ಮಾಡ್ಕೊಂಡು ಹೋಗ್ತಾ ಇರೋದು ಕೂಡ ಇವೆಲ್ಲ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು
1: ಇದನ್ನು ಎಲ್ಲರೂ ಕೂಡ ಅಳವಡಿಕೆ ಮಾಡ್ಕೊಳ್ಳೋ ಅಂತ ಅಗತ್ಯ ಇದೆ. ಏನು ಸ್ಥಳೀಯವಾಗಿ ಸಾವಯವ ಗೊಬ್ಬರಗಳು ಸಿಗುತ್ತೋ ಅವುಗಳ ಬಳಕೆಯನ್ನು ಮಾಡಿಕೊಂಡು ನಮ್ಮ ಮಣ್ಣಲ್ಲಿರ್ತಕ್ಕಂತಹ ಸಾವಯವ ಅಂಶ ಏನಿದೆಯೋ ಅದನ್ನು ಹೆಚ್ಚಳವನ್ನು ಮಾಡಿಕೊಳ್ಬೇಕು. ಇದನ್ನು ಹೆಚ್ಚಳ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ನಮ್ಮ ಕೃಷಿ ಉಳಿಯುತ್ತೆ, ಬೆಳೆಯುತ್ತೆ ಅನ್ನುವಂಥದ್ದನ್ನು ಹೇಳ್ತಾ, ಇದುವರೆಗೆ ಈ ಮಳೆ ಕಡಿಮೆ ಆಗಿರುವಂತಹ ವರ್ಷದಲ್ಲಿ ಕಾಫಿಯ ತೋಟಗಳನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಾವು ತಿಳಿಸ್ಕೊಟ್ರಿ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ?
0: ನನ್ನ ಮೊಬೈಲ್ ನಂಬರ್ 9611889999.
1: ಇನ್ನೊಮ್ಮೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ.
0: 9611889999.
1: ಒಳ್ಳೆಯದು ತೀರ್ಥಮಲ್ಲೇಶ್ ಅವರೇ, ಇದುವರೆಗೆ ಬಹಳ ವಿವರವಾಗಿ ಮತ್ತು ತಮ್ಮ ಅನುಭವಗಳನ್ನು ಕಾಫಿ ತೋಟಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಮಳೆ ಕೊರತೆಯ ಸಂದರ್ಭದಲ್ಲಿ ಕಾಫಿ ತೋಟಗಳ ನಿರ್ವಹಣೆಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಕಾನಹಳ್ಳಿಯ ಪ್ರಗತಿಪರ ಬೆಳೆಗಾರರಾದ UM ತೀರ್ಥಮಲ್ಲೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

0: ಕಾರ್ಯಕ್ರಮ ಕೃಷಿ ಲೋಕ.
1: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯಲ್ಲಿ ಕೈಗೊಳ್ಳಬೇಕಾದಂತಹ ಉತ್ತಮ ಬೇಸಾಯ ಕ್ರಮಗಳು ಏನು ಅನ್ನೋದನ್ನ ನೋಡೋಣ. ತೆಂಗು ಒಂದು ಬಹುವಾರ್ಷಿಕ ಬೆಳೆ. ಒಂದೇ ಜಾಗದಲ್ಲಿ ಹಲವು ವರ್ಷಗಳು ಬೆಳೆಯೋದ್ರಿಂದ ಉತ್ತಮ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಪೋಷಕಾಂಶ ನಿರ್ವಹಣಾ ಕ್ರಮಗಳು ಜೊತೆಗೆ ಕೀಟರೋಗಗಳ ನಿಯಂತ್ರಣ ಇವೆಲ್ಲವನ್ನ ಮಾಡೋದ್ರಿಂದ ಉತ್ತಮವಾದಂತಹ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಉಳುಮೆ ಮಾಡುವ ವಿಧಾನವನ್ನು ಗಮನದಲ್ಲಿಟ್ಕೊಳ್ಬೇಕು. ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡುವುದನ್ನು ಕಡಿಮೆ ಮಾಡಬೇಕಾಗತ್ತೆ. ಟ್ರ್ಯಾಕ್ಟರ್ನಿಂದ ಆಳವಾದ ಉಳುಮೆಯನ್ನು ಮಾಡೋದ್ರಿಂದ ತೆಂಗಿನ ಬೇರುಗಳಿಗೆ ಹಾನಿ ಉಂಟಾಗುತ್ತೆ. ಟ್ರ್ಯಾಕ್ಟರ್ನ ಭಾರಕ್ಕೆ ತೋಟದ ಮಣ್ಣು ಗಟ್ಟಿಯಾಗಿ ರೋಗ ಹರಡುವಿಕೆಗೆ ಸಹಾಯ ಆಗುತ್ತೆ. ಹಾಗಾಗಿ ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡುವುದನ್ನು ಕೈಬಿಡಬೇಕು. ಎತ್ತುಗಳ ಸಹಾಯದಿಂದ, ಹಸುಗಳ ಸಹಾಯದಿಂದ, ಹ್ಯಾಂಡ್ ಕಲ್ಟಿವೇಟರ್ ಇಲ್ಲವೇ ಟಿಲ್ಲರ್ಗಳ ಮುಖಾಂತರ ಉಳುಮೆಯನ್ನು ಮಾಡುವುದು ಬಹಳ ಒಳ್ಳೆಯದು. ತೆಂಗಿನಲ್ಲಿ ಅತಿಯಾದ ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡಿದರೆ ಬಹಳ ಅಪಾಯಕಾರಿ ಮಣ್ಣಿಗೆ ಹಾಗೂ ಬೆಳೆಗೆ. ಇನ್ನು ಮಣ್ಣನ್ನು ನಿರ್ವಹಣೆ ಮಾಡುವ ವಿಧಾನ ಕೂಡ ಉತ್ತಮವಾದಂತಹ ಬೇಸಾಯ ಕ್ರಮ. ಕೆರೆಗೋಡು ಇಲ್ಲವೇ ಕಪ್ಪು ಜೇಡಿ ಮಣ್ಣನ್ನು ತೋಟಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಬಾರ್ದು. ಇದನ್ನು ಹಾಕೋದ್ರಿಂದ ಮಣ್ಣು ಗಟ್ಟಿಯಾಗಿ ಗಾಳಿಯಾಡದೆ ಬೇರುಗಳ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಹೊಸ ಬೇರುಗಳ ಅಭಿವೃದ್ಧಿ ಕಡಿಮೆಯಾಗುತ್ತೆ, ಹಾಗೇನೆ ರೋಗಗಳು ಹೆಚ್ಚು ಉಲ್ಬಣಗೊಳ್ಳುತ್ತವೆ. ಹಾಗಾಗಿ ಮರಳು ಮಿಶ್ರಿತ ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಕೆಂಪು ಮಣ್ಣು ಇವುಗಳನ್ನು ತೋಟಕ್ಕೆ ಹಾಕೋದು ಒಳ್ಳೆಯದು. ಮುಖ್ಯವಾಗಿ ಗಮನಿಸ್ಕೋಬೇಕು, ಕೆರೆಗೋಡು ಇಲ್ಲವೇ ಕಪ್ಪು ಜೇಡಿ ಮಣ್ಣು ತೆಂಗಿಗೆ ಬಹಳ ಅಪಾಯಕಾರಿ. ಸಹಜವಾಗಿ ತೆಂಗಿನ ಬೆಳೆಯನ್ನು ಬೆಳಿಬೇಕು ಅನ್ನೋದಾದರೆ ನೀರು ಇರಲೇಬೇಕು ಅಂತ ಹೇಳ್ತೀವಲ್ಲ, ಹಾಗಾಗಿ ನೀರಿನ ನಿರ್ವಹಣೆ ಕೂಡ ಮುಖ್ಯ ಆಗುತ್ತೆ. ತೆಂಗಿನ ತೋಟದಲ್ಲಿ ಗಿಡಗಳಿಗೆ ಹೆಚ್ಚು ನೀರನ್ನು ನಿಲ್ಲಿಸಬಾರದು. ಹೆಚ್ಚು ನೀರು ನಿಲ್ಲೋದ್ರಿಂದ ಮಣ್ಣು ಕೂಡ ಗಟ್ಟಿಯಾಗುತ್ತೆ, ಬೇರುಗಳ ಉಸಿರಾಟಕ್ಕೆ ಕೂಡ ತೊಂದರೆ ಆಗುತ್ತೆ, ಜೊತೆಗೆ ರೋಗ ಹರಡುವಿಕೆ ಕೂಡ ಹೆಚ್ಚಾಗಬಹುದು. ಇನ್ನು ಹನಿ ನೀರಾವರಿ, ತುಂತುರು ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದು ಬಹಳ ಸೂಕ್ತ. ತೆಂಗಿನಲ್ಲಿ ಉತ್ತಮವಾದಂತಹ ಬೇಸಾಯವನ್ನು ಮಾಡೋ ಕ್ರಮದಲ್ಲಿ ಮತ್ತೊಂದು ಅಂಶ ಅಂತಂದರೆ ಹಸಿರೆಲೆ ಗೊಬ್ಬರದ ಗಿಡಗಳು ಇಲ್ಲವೇ ಹೊದಿಕೆ ಬೆಳೆಗಳನ್ನು ಬೆಳ್ಕೊಳ್ಳೋದು ಬಹಳ ಉತ್ತಮ. ತೋಟದ ಮಧ್ಯ ಹೆಚ್ಚಿನ ಪ್ರಮಾಣದಲ್ಲಿ ವರ್ಷದಲ್ಲಿ ಎರಡು ಬಾರಿ ಹಸಿರೆಲೆ ಗೊಬ್ಬರವನ್ನು ಬೆಳೆಸೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಉದಾಹರಣೆಗೆ ಹುರುಳಿ, ಸೆಣಬು, ಡಯಾಂಚ, ಅಲಸಂದೆ, ಅವರೆ ಇತ್ಯಾದಿ ಬೆಳೆಗಳನ್ನು ಬೆಳ್ಕೊಳ್ಳೋದು ಒಳ್ಳೆಯದು. ಅದರಲ್ಲೂ ಹುರುಳಿ ಬೆಳೆ ತೆಂಗಿಗೆ ಬಹಳ ಉತ್ತಮವಾದಂತಹ ಬೆಳೆ. ಬಹಳ ಮುಖ್ಯವಾಗಿ ತೆಂಗಿನಲ್ಲಿ ಅನುಸರಿಸಬೇಕಾದ ಮತ್ತೊಂದು ಅಂಶ ಏನು ಅಂತಂದರೆ ಅಂತರ ಬೆಳೆಗಳನ್ನು ಬೆಳ್ಕೊಳ್ಳೋದು. ತೆಂಗಿನ ತೋಟವನ್ನು ಯಾವಾಗಲೂ ಕೂಡ ಖಾಲಿ ಬಿಡಬಾರ್ದು. ತೆಂಗಿನ ಗಿಡಗಳ ಮಧ್ಯೆ ವಿವಿಧ ತರಕಾರಿಗಳು, ಹಣ್ಣು, ಹೂವು, ಸಾಂಬಾರ ಪದಾರ್ಥಗಳು, ದ್ವಿದಳ ಧಾನ್ಯ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳ್ಕೊಳ್ಳೋದು ಬಹಳ ಒಳ್ಳೆಯದು. ಮುಖ್ಯವಾಗಿ ಗುಂಪು ಗುಂಪಾಗಿ ಬಾಳೆಯನ್ನು ಬೆಳ್ಕೊಳ್ಳೋದು ತೆಂಗಿನ ತೋಟಕ್ಕೆ ಬಹಳ ಒಳ್ಳೆಯ ವಿಧಾನ. ಇನ್ನು ಅಂತರ ಬೆಳೆಯಾಗಿ ದ್ವಿದಳ ಧಾನ್ಯ ಬೆಳೆಗಳನ್ನು ಯಾವುದನ್ನೆಲ್ಲ ಬೆಳ್ಕೋಬಹುದು ಅಂತಂದರೆ ಹುರುಳಿ, ಶೇಂಗಾ, ಅಲಸಂದೆ, ಹೆಸರು, ತೊಗರಿ, ಸೋಯಾ, ಅವರೆ ಇತ್ಯಾದಿ. ಇನ್ನು ತರಕಾರಿಗಳನ್ನು ಬೆಳ್ಕೊಳ್ಳೋದಾದರೆ ಟೊಮೊಟೊ, ಬದನೆ, ಮೆಣಸಿನಕಾಯಿ, ಬೆಂಡೆಕಾಯಿ, ತಿಂಗಳ ಹುರುಳಿ, ನುಗ್ಗೆ, ಕುಂಬಳ, ಕರಿಬೇವು ಇತ್ಯಾದಿ ತರಕಾರಿ ಬೆಳೆಗಳನ್ನು ಬೆಳ್ಕೊಳ್ಬಹುದು. ಇನ್ನು ಹಣ್ಣಿನ ವಿಷಯಕ್ಕೆ ಬಂದರೆ ಬಾಳೆ ಇಲ್ಲವೇ ಗುಂಪು ಬಾಳೆ, ನಿಂಬೆ, ಸೀಬೆ ಇತ್ಯಾದಿಗಳನ್ನು ಬೆಳ್ಕೊಳ್ಬಹುದು. ಸಾಂಬಾರ ಬೆಳೆಗಳಿಗೆ ಬಂದರೆ ಕರಿಮೆಣಸು, ಚಕ್ಕೆ, ಲವಂಗ, ಶುಂಠಿ, ಅರಿಶಿನ, ಜಾಯಿಕಾಯಿ ಇತ್ಯಾದಿ ಬೆಳೆಗಳನ್ನು ಬೆಳ್ಕೊಳ್ಬಹುದು. ಹಾಗೇನೆ ಹೂವಿನ ಬೆಳೆಗಳಿಗೆ ಬಂದರೆ ಆಸ್ಟರ್, ಸೇವಂತಿಗೆ, ಚೆಂಡು ಹೂವು, ಮಲ್ಲಿಗೆ, ಕನಕಾಂಬ್ರ ಇತ್ಯಾದಿ ಹೂವಿನ ಬೆಳೆಗಳನ್ನು ಬೆಳ್ಕೊಳ್ಬಹುದು. ಇನ್ನು ತೆಂಗಿನ ತ್ಯಾಜ್ಯಗಳ ನಿರ್ವಹಣೆಯತ್ತ ಗಮನವನ್ನು ಹರಿಸೋದಾದರೆ ತೆಂಗಿನ ಗರಿ, ಕಾಯಿ, ಸಿಪ್ಪೆಗಳನ್ನು ನಿರ್ವಹಣೆ

0: ಅಧ್ಯಯನ ಮಾಡಬಹುದು. ಯಾವ ರೀತಿ ಅಂತಂದ್ರೆ, ತೆಂಗಿನ ಗರಿಗಳನ್ನು ಕತ್ತರಿಸಿ ಬುಡದ ಸುತ್ತಲೂ ಹಾಕಬಹುದು. ತೆಂಗಿನ ಮರದ ಬುಡದ ಸುತ್ತಲೂ ಕಾಯಿ ಸಿಪ್ಪೆಯನ್ನು ಹುಳಬಹುದು. ಎರಡು ತೆಂಗಿನ ಗಿಡಗಳ ಮಧ್ಯೆ ಕಂದಕ ಮಾಡಿ ಅದರಲ್ಲಿ ಕಾಯಿ ಸಿಪ್ಪೆ ಒಣಗಿದ ಗರಿಗಳನ್ನು ಹಾಕಬಹುದು. ಈ ರೀತಿ ಕ್ರಮವನ್ನು ಕೈಗೊಳ್ಳೋದ್ರಿಂದ ತೆಂಗಿನ ತೋಟದಲ್ಲಿ ತ್ಯಾಜ್ಯ ನಿರ್ವಹಣೆಯ ಜೊತೆಗೆ ನೀರು ಮತ್ತು ಮಣ್ಣು ಸಂರಕ್ಷಣೆಯನ್ನು ಕೂಡ ಮಾಡಬಹುದು. ಇನ್ನು ಜೈವಿಕ ಅಥವಾ ಸಾವಯವ ಇಲ್ಲವೇ ರಾಸಾಯನಿಕ ಗೊಬ್ಬರಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ನೋಡಿದಾಗ, ಒಂದು ತೆಂಗಿನ ಗಿಡಕ್ಕೆ ಒಂದು ವರ್ಷಕ್ಕೆ ಏನೆಲ್ಲ ಗೊಬ್ಬರಗಳ ಅಗತ್ಯವಿರುತ್ತೆ ನೋಡೋಣ. ಹಸಿರೆಲೆ ಗೊಬ್ಬರಗಳನ್ನು ಬಳಸೋದಾದರೆ, ಅಂತಂದರೆ ಹುರುಳಿ, ಸೆಣಬು, ಡಯಾಂಚ, ಅಲಸಂದೆ, ಇವುಗಳನ್ನು ಒಂದು ಗಿಡಕ್ಕೆ 6 ಕೆಜಿಯಂತೆ 1 ಎಕರೆ ಪ್ರದೇಶಕ್ಕೆ ನೀಡಬಹುದು. ಇನ್ನು ಕೊಟ್ಟಿಗೆ ಗೊಬ್ಬರ ಆದರೆ 50 ಕೆಜಿನ ಕೊಡಬೇಕಾಗತ್ತೆ ಒಂದು ವರ್ಷಕ್ಕೆ ಒಂದು ಗಿಡಕ್ಕೆ. ಬೇವಿನ ಹಿಂಡಿ ಆದರೆ 2-3 ಕೆಜಿ ಪ್ರತಿ ಗಿಡಕ್ಕೆ ಒಂದು ವರ್ಷಕ್ಕೆ ನೀಡಬೇಕು. ಇನ್ನು ಟ್ರೈಕೋಡರ್ಮಾ ಆದರೆ 120 ಗ್ರಾಂ ನೀಡಬೇಕಾಗತ್ತೆ ಒಂದು ಗಿಡಕ್ಕೆ. ಇನ್ನು ಯೂರಿಯಾ, SSP ಅಥವಾ MOP ಇವುಗಳನ್ನು 1/2 ಕೆಜಿ ಯೂರಿಯಾ, 1 ಕೆಜಿ SSP, 1 ಕೆಜಿ MOPಯನ್ನು ವರ್ಷಕ್ಕೆ 2 ಬಾರಿ ನೀಡಬೇಕಾಗತ್ತೆ. ಇನ್ನು 500 ಗ್ರಾಂ ಪ್ರತಿ ಗಿಡಕ್ಕೆ ಮೆಗ್ನೀಷಿಯಂ ಸಲ್ಫೇಟನ್ನು ನೀಡಬೇಕಾಗತ್ತೆ. ಹಾಗೇನೆ ಬೋರಾಕ್ಸ್ ನೀಡೋದಾದರೆ 50-75 ಗ್ರಾಂ ನೀಡಬೇಕು ಒಂದು ಗಿಡಕ್ಕೆ. ಇನ್ನು ಜಿಂಕ್ ಸಲ್ಫೇಟ್ ಆದರೆ 250 ಗ್ರಾಂ ನೀಡಬೇಕಾಗತ್ತೆ ಪ್ರತಿ ಗಿಡಕ್ಕೆ. ಈ ರೀತಿಯ ಕ್ರಮಗಳನ್ನು ಅನುಸರಿಸಿದಲ್ಲಿ ಉತ್ತಮವಾದಂತಹ ತೆಂಗಿನ ತೋಟವನ್ನು ನಿರ್ವಹಣೆಯನ್ನು ಮಾಡಬಹುದು. ರೈತ ಬಾಂಧವರೇ, ಇದುವರೆಗೆ ತೆಂಗಿನಲ್ಲಿ ಕೈಗೊಳ್ಳಬೇಕಾದಂತಹ ಉತ್ತಮ ಬೇಸಾಯ ಕ್ರಮಗಳು ಏನು ಅನ್ನೋ ಕುರಿತಂತೆ ಮಾಹಿತಿಯನ್ನು ಗಮನಿಸಿಕೊಂಡ್ರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.
2: हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए।

0: ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ
1: ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.
0: ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೇ.

ಮುಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು

0: ವಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ
1: ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.
0: ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ಹೈಟೆಕ್ ಫರ್ನಿಚರ್ನಿಂದ 37,000 ಬೆಡ್ರೂಮ್ ಸೆಟ್ ಖರೀದಿಸುವಾಗ 35,000 ರೂಪಾಯಿಯ ಟೈಕೂನ್ ಮ್ಯಾಟ್ರೆಸ್ ಫ್ರೀ. ಹೈಟೆಕ್ ಫರ್ನಿಚರ್, ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
5: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
6: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
5: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
6: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
5: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
6: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
5: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
6: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
5: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
6: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
5: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
8: ಸ್ವಾಮಿ ಜಗದಾತ್ಮಾನಂದಜಿ ಅವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಗುಜರಾತ್ನ ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿ ಹೂಡಿಕೆಯ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ. ಭಾರತದ ರಕ್ಷಣಾ ರಫ್ತು ದಾಖಲೆಯ 38,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕಾಂಗೋದಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 651 ಭಾರತೀಯ ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ಗೌರವ. ಭಾರತ ಇಂಗ್ಲೆಂಡ್ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯ, ಅತಿ ಕಿರಿಯ ಆಟಗಾರನಾಗಿ ವೈಭವ್ ಸೂರ್ಯವಂಶಿ ಪಾದಾರ್ಪಣೆ. ವಾರ್ತೆಗಳ ವಿವರ. ಭಾರತದ ಸೆಮಿಕಂಡಕ್ಟರ್ ಯೋಜನೆಗೆ ಪ್ರಮುಖ ಉತ್ತೇಜನ ನೀಡುವ ದಿಸೆಯಲ್ಲಿ ಗುಜರಾತ್ನ ಸಾನಂದ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ 7,500 ಕೋಟಿ ರೂಪಾಯಿ ಹೂಡಿಕೆಯಲ್ಲಿ ಅಭಿವೃದ್ದಿಪಡಿಸಲಾಗಿರುವ ಸಿಜಿ ಸೆಮಿ ಸಂಸ್ಥೆಯ ಹೊರಗುತ್ತಿಗೆ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, ದೇಶದ 3ನೇ ಸೆಮಿಕಂಡಕ್ಟರ್ ಸ್ಥಾವರವಾಗಿರುವ ಈ ಘಟಕಕ್ಕೆ ತಾವು 2024ರಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದು 2025ರ ಆಗಸ್ಟ್ನಲ್ಲಿ ಚಿಪ್ಗಳ ಪರೀಕ್ಷೆ ಆರಂಭವಾಗಿತ್ತು ಎಂದು ಸ್ಮರಿಸಿದರು. ಭಾರತವು ಇಂದು ಡಿಸೈನ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಮಂತ್ರದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಭಾರತ, ಜಪಾನ್ ಮತ್ತು ಥೈಲ್ಯಾಂಡ್ ದೇಶಗಳ ಜಂಟಿ ಸಹಭಾಗಿತ್ವದ ಈ ಘಟಕವು ಆರಂಭದಲ್ಲಿ ಪ್ರತಿ ವರ್ಷ 20 ಕೋಟಿ ಚಿಪ್ಗಳನ್ನು ಉತ್ಪಾದಿಸಲಿದ್ದು ಮುಂದೆ ವಾರ್ಷಿಕ 500 ಕೋಟಿ ಚಿಪ್ ತಯಾರಿಸುವ ಗುರಿ ಹೊಂದಿದೆ ಎಂದು ಪ್ರಧಾನಿ ತಿಳಿಸಿದರು. ರಾಜಸ್ಥಾನದ ಪಚಪಾದ್ರಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು 1.05 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇದರ ಜೊತೆಗೆ ಅವರು ಅತ್ಯಾಧುನಿಕ

0: ಗ್ರೀನ್ ಫೀಲ್ಡ್ ತೈಲ ಶುದ್ದೀಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ದೇಶಕ್ಕೆ ಸಮರ್ಪಿಸಿದರು. ಬಳಿಕ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಪಶ್ಚಿಮ ಸಂಘರ್ಷದಿಂದಾಗಿ 21ನೇ ಶತಮಾನದ ಅತಿದೊಡ್ಡ ಜಾಗತಿಕ ಇಂಧನ ಬಿಕ್ಕಟ್ಟು ಎದುರಾಗಿದ್ದರೂ ಭಾರತ ತನ್ನ ಸಮಯೋಚಿತ ನಿರ್ಧಾರಗಳು, ಪರಿಣಾಮಕಾರಿ ಕಾರ್ಯತಂತ್ರ ಮತ್ತು ಸಕ್ರಿಯ ರಾಜತಾಂತ್ರಿಕತೆಯ ಮೂಲಕ ಈ ಸವಾಲನ್ನು ಯಶಸ್ವಿಯಾಗಿ ಮೆಟ್ಟಿ ನಿಂತು ಬಲಿಷ್ಠವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ಬಿಕ್ಕಟ್ಟಿನ ಸಂದರ್ಭದಲ್ಲಿ ಮಿತ್ರ ರಾಷ್ಟಗಳೊಂದಿಗಿನ ಸದೃಢ ರಾಜತಾಂತ್ರಿಕ ಬಾಂಧವ್ಯ ಪ್ರಮುಖ ಪಾತ್ರ ವಹಿಸಿದೆ. ಭಾರತವು ತನ್ನ ಇಂಧನ ಆಮದು ಮೂಲಗಳನ್ನು 25ರಿಂದ ಸುಮಾರು 40 ದೇಶಗಳಿಗೆ ವಿಸ್ತರಿಸುವ ಮೂಲಕ ನಾಗರಿಕರ ಹಿತಾಸಕ್ತಿಗೆ ಆದ್ಯತೆ ನೀಡಿದೆ. ಪ್ರಸ್ತುತ ಭಾರತ ವಿಶ್ವದ 4ನೇ ಅತಿದೊಡ್ಡ ತೈಲ ಶುದ್ದೀಕರಣ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದರು. ಸಂಸತ್ತಿನ ಮುಂಗಾರು ಅಧಿವೇಶನವು ಈ ತಿಂಗಳ 20ರಿಂದ ಆರಂಭವಾಗಲಿದ್ದು ಆಗಸ್ಟ್ 13ರವರೆಗೆ ಮುಂದುವರಿಯಲಿದೆ. ಜುಲೈ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪಕ್ಕೆ ಗೌರವಾನ್ವಿತ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅನುಮೋದನೆ ನೀಡಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಇಂದು ಮಾಹಿತಿ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಪ್ರಕಟಣೆ ಹೊರಡಿಸಿದ್ದು, ಮುಂಬರುವ ಈ ಅಧಿವೇಶನವು ರಾಷ್ಟೀಯ ಪ್ರಾಮುಖ್ಯತೆಯ ವಿವಿಧ ಪ್ರಮುಖ ವಿಷಯಗಳ ಕುರಿತು ಅರ್ಥಪೂರ್ಣ ಸಂವಾದ, ಸುದೀರ್ಘ ಚರ್ಚೆ ಹಾಗೂ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಗಮನಹರಿಸಲಿದೆ ಎಂದು ಕಿರಣ್ ರಿಜಿಜು ಅವರು ತಿಳಿಸಿದ್ದಾರೆ. ದೇಶದ ರಕ್ಷಣಾ ರಫ್ತು ಸಾರ್ವಕಾಲಿಕ ದಾಖಲೆಯಾದ 38,000 ಕೋಟಿ ರೂಪಾಯಿಗಳನ್ನು ದಾಟಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, 2013-14ರಲ್ಲಿ ಕೇವಲ 686 ಕೋಟಿ ರೂಪಾಯಿಗಳಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ ಸುಮಾರು 57 ಪಟ್ಟು ವೃದ್ಧಿಸಿದೆ. ಇದು ಮೇಕ್ ಇನ್ ಇಂಡಿಯಾ ರಕ್ಷಣಾ ವೇದಿಕೆಗಳ ಮೇಲಿರುವ ಜಾಗತಿಕ ವಿಶ್ವಾಸವನ್ನು ಪ್ರದರ್ಶಿಸುತ್ತದೆ ಎಂದು ತಿಳಿಸಿದರು. ದೇಶದ ವಾರ್ಷಿಕ ರಕ್ಷಣಾ ಉತ್ಪಾದನೆಯೂ ಸಹ 2025-26ರ ಆರ್ಥಿಕ ವರ್ಷದಲ್ಲಿ 1.78 ಲಕ್ಷ ಕೋಟಿ ರೂಪಾಯಿಗಳ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದ್ದು, ಇದು 2014-15ರ ಅವಧಿಗೆ ಹೋಲಿಸಿದರೆ 3 ಪಟ್ಟು ಹೆಚ್ಚಾಗಿದೆ ಎಂದು ಸಚಿವರು ವಿವರಿಸಿದರು. ಮೇಕ್ ಇನ್ ಇಂಡಿಯಾ ಉಪಕ್ರಮದ ಯಶಸ್ಸನ್ನು ಒತ್ತಿ ಹೇಳಿದ ಅವರು, ಮೊಬೈಲ್ ಫೋನ್ ಉತ್ಪಾದನೆ, ಆಟೋಮೊಬೈಲ್ ರಫ್ತು, ಸ್ವದೇಶಿ ರೈಲ್ವೆ ಎಂಜಿನ್ಗಳ ತಯಾರಿಕೆ ಮತ್ತು ಡಿಜಿಟಲ್ ಮೂಲಸೌಕರ್ಯ ವಲಯಗಳಲ್ಲಿ ದೇಶವು ಸಾಧಿಸಿರುವ ಬೃಹತ್ ಪ್ರಗತಿಯನ್ನು ಉಲ್ಲೇಖಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಕ್ಕೆ ಆಮದಾಗುವ ವಿದೇಶಿ ಆಟಿಕೆಗಳ ಪ್ರಮಾಣದಲ್ಲಿ ಗಣನೀಯ ಕುಸಿತ ಕಂಡುಬಂದಿದ್ದು, ಪ್ರಸ್ತುತ ದೇಶೀಯ ಆಟಿಕೆ ಮಾರುಕಟ್ಟೆಯ ಬಹುಪಾಲು ಬೇಡಿಕೆಯನ್ನು ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳೇ ಪೂರೈಸುತ್ತಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ 17ನೇ ಟಾಯ್ ಬಿಚ್ ಇಂಟರ್ನ್ಯಾಷನಲ್ B2B ಎಕ್ಸ್ಪೋವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಆಟಿಕೆ ಉದ್ಯಮದ ಮೌಲ್ಯವು ಸುಮಾರು 120 ಬಿಲಿಯನ್ ಡಾಲರ್ಗಳಿಷ್ಟು ಇದ್ದರೂ ಅದರಲ್ಲಿ ಭಾರತದ ಪಾಲು ಕೇವಲ ಶೇಕಡ 0.2-0.3 ಇದೆ. ಹೀಗಾಗಿ ಈ ವಲಯದಲ್ಲಿ ದೇಶಕ್ಕೆ ವಿಸ್ತರಣೆಯಾಗಲು ಅಪಾರ ಅವಕಾಶಗಳು ಮತ್ತು ಸಾಮರ್ಥ್ಯಗಳು ಇವೆ ಎಂದರು. ದೇಶದ ಆಟಿಕೆ ತಯಾರಕರು ಸ್ವಾವಲಂಬನೆ ಸಾಧಿಸುವ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ಗಣನೀಯ ಕೊಡುಗೆ ನೀಡುತ್ತಿದ್ದಾರೆ ಎಂದು ಸಚಿವರು ಶ್ಲಾಘಿಸಿದರು. ಜಾಗತಿಕ ಶಾಂತಿಪಾಲನಾ ಕಾರ್ಯಾಚರಣೆಗಳಲ್ಲಿ ಭಾರತದ ದೀರ್ಘಕಾಲೀನ ಮತ್ತು ಶ್ಲಾಘನೀಯ ಕೊಡುಗೆಗೆ ಮತ್ತೊಂದು ಪ್ರಮುಖ ಮನ್ನಣೆ ಲಭಿಸಿದೆ. ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಸಾಕೆನಲ್ಲಿ ಇರುವ ಖಾಯಂ ಕಾರ್ಯಾಚರಣೆ ನೆಲೆಯಲ್ಲಿ ನಡೆದ ಪದಕ ಪ್ರದಾನ ಪರೇಡ್ನಲ್ಲಿ ವಿಶ್ವಸಂಸ್ಥೆಯಡಿ ಸೇವೆ ಸಲ್ಲಿಸುತ್ತಿರುವ ಭಾರತೀಯ ಭೂಸೇನೆಯ 651 ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ನೀಡಿ ಗೌರವಿಸಲಾಗಿದೆ. ವಿಶ್ವಸಂಸ್ಥೆಯ ಶಾಂತಿಪಾಲನಾ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ಪಡೆಯ ವೃತ್ತಿಪರತೆ, ಕಾರ್ಯಾಚರಣೆಯ ಉತ್ಕೃಷ್ಟತೆ ಮತ್ತು ಸಮರ್ಪಿತ ಸೇವೆಯನ್ನು ಶ್ಲಾಘಿಸಿ ನಿನ್ನೆ ನಡೆದ ವಿಶೇಷ ಸಮಾರಂಭದಲ್ಲಿ ಈ ಪದಕಗಳನ್ನು ಪ್ರದಾನ ಮಾಡಲಾಯಿತು. ವಿದೇಶಿ ನೆಲದಲ್ಲಿ ಶಾಂತಿ ಸ್ಥಾಪನೆಗಾಗಿ ಭಾರತೀಯ ಸೈನಿಕರು ತೋರುತ್ತಿರುವ ಅಪ್ರತಿಮ ದಕ್ಷತೆಗೆ ಈ ಗೌರವ ಸಾಕ್ಷಿಯಾಗಿದೆ. ದೇಶದಲ್ಲಿ ಎಥೆನಾಲ್ ಉತ್ಪಾದನೆಯ ಮೂಲಗಳನ್ನು ವೈವಿಧ್ಯಗೊಳಿಸಿರುವುದು ಕಚ್ಚಾ ತೈಲ ಆಮದಿನ ಮೇಲಿನ ಅವಲಂಬನೆಯನ್ನು ಗಣನೀಯವಾಗಿ ಕಡಿಮೆ ಮಾಡಿದೆ ಎಂದು ಎಂಜಿನಿಯರ್ಸ್

0: ಇಂಡಿಯಾ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕಿ ವರ್ತಿಕಾ ಶುಕ್ಲಾ ಅವರು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಉದ್ಯಮ ತಜ್ಞರ ಜಂಟಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚಿನ ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಸಮಯದಲ್ಲಿ ದೇಶದ ಇಂಧನ ಭದ್ರತೆಗೆ ಎಥನಾಲ್ ಮಿಶ್ರಣವು ಪ್ರಮುಖ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ದೇಶಾದ್ಯಂತ ಗ್ರಾಹಕರಿಗೆ ಲಭ್ಯವಿರುವ ಒಟ್ಟು ಗ್ಯಾಸೋಲಿನ್ನಲ್ಲಿ ಶೇಕಡಾ 20%ರಷ್ಟು ಎಥನಾಲ್ ಮಿಶ್ರಣ ಮಾಡುವ ಮೂಲಕ ಭಾರತವು ಕಚ್ಚಾ ತೈಲದ ಆಮದನ್ನು ಯಶಸ್ವಿಯಾಗಿ ಕಡಿತಗೊಳಿಸಿದೆ. ಇದು ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲೂ ಭಾರತದ ಇಂಧನ ವಲಯದ ಮೇಲಾಗುವ ದುಷ್ಪರಿಣಾಮಗಳನ್ನು ತಗ್ಗಿಸಲು ನೆರವಾಗಿದೆ ಎಂದು ಅವರು ವಿವರಿಸಿದರು. ಜಾಗತಿಕವಾಗಿ ಎಥನಾಲ್ ಬಳಕೆಯ ಕುರಿತು ಮಾತನಾಡಿದ ವರ್ತಿಕಾ ಶುಕ್ಲಾ ಅವರು, ಭಾರತ ಮಾತ್ರವಲ್ಲದೆ ಕೆನಡಾ, ಅಮೆರಿಕ, ಬ್ರೆಜಿಲ್, ಪರಾಗ್ವೆ ಮತ್ತು ಜರ್ಮನಿ ಸೇರಿದಂತೆ ವಿಶ್ವದ ಹಲವು ಪ್ರಮುಖ ದೇಶಗಳು ಕಳೆದ ಹಲವು ವರ್ಷಗಳಿಂದ ವಿವಿಧ ಪ್ರಮಾಣದಲ್ಲಿ ಎಥನಾಲ್ ಅನ್ನು ಇಂಧನದಲ್ಲಿ ಯಶಸ್ವಿಯಾಗಿ ಮಿಶ್ರಣ ಮಾಡಿ ಬಳಸುತ್ತಿವೆ ಎಂದು ಮಾಹಿತಿ ನೀಡಿದರು. ಕಳೆದ ಫೆಬ್ರವರಿ 28ರಂದು ವೈಮಾನಿಕ ದಾಳಿಯಲ್ಲಿ ಹತರಾಗಿದ್ದ ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಅಯತೊಲಾ ಸೈಯದ್ ಅಲಿ ಖಮೇನಿ ಅವರ 6 ದಿನಗಳ ಸರ್ಕಾರಿ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಇಂದು ಟೆಹರಾನ್ನಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಆರಂಭಗೊಂಡಿವೆ. ಟೆಹರಾನ್ನ ಗ್ರ್ಯಾಂಡ್ ಮೊಸಲ್ಲಾದಲ್ಲಿ ನಡೆದ ಶ್ರದ್ದಾಂಜಲಿ ಸಮಾರಂಭದಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಸೇರಿದಂತೆ ಹಿರಿಯ ರಾಜಕೀಯ ನಾಯಕರು ಮತ್ತು ಮಿಲಿಟರಿ ಕಮಾಂಡರ್ಗಳು ದಿವಂಗತ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಿದರು. ಈ ಮೆರವಣಿಗೆಯು ಮುಂದುವರೆದು ಇದೇ 9ರಂದು ಪವಿತ್ರ ನಗರವಾದ ಮಶಾದ್ನಲ್ಲಿ ದಫನ ಪ್ರಕ್ರಿಯೆಯೊಂದಿಗೆ ಮುಕ್ತಾಯಗೊಳ್ಳಲಿದ್ದು ಇರಾನ್ನಲ್ಲಿ 40 ದಿನಗಳ ಸಾರ್ವಜನಿಕ ಶೋಕಾಚರಣೆ ಘೋಷಿಸಲಾಗಿದೆ. ಭಾರತ ಸರ್ಕಾರದ ಪರವಾಗಿ ಬಿಹಾರದ ರಾಜ್ಯಪಾಲರಾದ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ನೈನ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಪವಿತ್ರ ಮಾರ್ಗರೆಟ್ಟಾ ಅವರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ದೇಶದ ಪರವಾಗಿ ಅಂತಿಮ ಗೌರವ ಹಾಗೂ ಸಂತಾಪವನ್ನು ಸಲ್ಲಿಸಿದರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಇಂದು ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 5.2 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 56 ರನ್ ಮಾಡಿ ಆಡುತ್ತಿದೆ. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಇಂದು ಮತ್ತೊಂದು ದಾಖಲೆ ಸೃಷ್ಟಿಯಾಗಿದ್ದು ಕೇವಲ 15 ವರ್ಷ 99 ದಿನಗಳ ಪ್ರಾಯದ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಪರ ಅಂತಾರಾಷ್ಟೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸಾನನ್ನಲ್ಲಿ 7,500 ಕೋಟಿ ರೂಪಾಯಿ ಹೂಡಿಕೆಯ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ. ಭಾರತದ ರಕ್ಷಣಾ ರಫ್ತು ದಾಖಲೆಯ 38,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕಾಂಗೋದಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 651 ಭಾರತೀಯ ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ಗೌರವ. ಮತ್ತು ಭಾರತ ಇಂಗ್ಲೆಂಡ್ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯ ಅತಿ ಕಿರಿಯ ಆಟಗಾರನಾಗಿ ವೈಭವ್ ಸೂರ್ಯವಂಶಿ ಪಾದಾರ್ಪಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದ ಸಂಘರ್ಷ ಹಿನ್ನೆಲೆ ತಾವು ನೀಡಿದ್ದ ಮನವಿಗೆ ಸ್ಪಂದಿಸಿದ ದೇಶದ ಜನತೆಗೆ ಮನದ ಮಾತಿನಲ್ಲಿ ಕೃತಜ್ಞತೆ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ. ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಚಾಲನೆ. ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ಮಾದಕ ವ್ಯಸನದ ವಿರುದ್ಧ ಸರ್ಕಾರ ಸಮರ. ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಪ್ರಧಾನಿ ನರೇಂದ್ರ ಮೋದಿಯವರು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶದ ಭದ್ರತೆ, ಸ್ವಾವಲಂಬನೆ, ಸಹಭಾಗಿತ್ವ, ಪರಿಸರ ಸಂರಕ್ಷಣೆ, ಕ್ರೀಡೆ, ತಂತ್ರಜ್ಞಾನ ಮತ್ತು ಭಾರತೀಯ ಸಂಸ್ಕೃತಿಯ ಜಾಗತಿಕ ವಿಸ್ತರಣೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಜೂನ್ ತಿಂಗಳಲ್ಲಿ ದೇಶ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆಗಳನ್ನು ದಾಖಲಿಸಿದ್ದು ಈ ಯಶಸ್ಸುಗಳು ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಿವೆ ಎಂದು ಹೇಳಿದ್ದಾರೆ. ದೇಶದ ರಕ್ಷಣಾ ಸಾಮರ್ಥ್ಯ ವೃದ್ಧಿಯಾಗುತ್ತಿರುವುದನ್ನು ಉಲ್ಲೇಖಿಸಿದ ಪ್ರಧಾನಿ, ಕೋಲ್ಕತ್ತಾದಲ್ಲಿ ಭಾರತೀಯ ನೌಕಾಪಡೆಗೆ ಸ್ವದೇಶಿ ನಿರ್ಮಿತ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರಯ ಯುದ್ಧ ನೌಕೆಗಳನ್ನು ಸೇರ್ಪಡೆಗೊಳಿಸಿರುವುದನ್ನು ಪ್ರಸ್ತಾಪಿಸಿದರು. ಭಾರತದಲ್ಲೇ ನಿರ್ಮಾಣಗೊಂಡ C-295 ವಿಮಾನ ಮೊದಲ ಯಶಸ್ವಿ ಹಾರಾಟ ನಡೆಸಿರುವುದು ಹಾಗೂ ಇನ್ನು 40 ವಿಮಾನಗಳ ನಿರ್ಮಾಣ ಕಾರ್ಯ ನಡೆಯುತ್ತಿರುವುದರಿಂದ ಎಂಎಸ್ಎಂಇ ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವಂತಹ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯ

0: ಯಶಸ್ವಿ ಪರೀಕ್ಷೆಯನ್ನು ಅವರು ಉಲ್ಲೇಖಿಸಿದರು. ಅಂತಾರಾಷ್ಟೀಯ ಯೋಗ ದಿನಾಚರಣೆಯು ಈ ಬಾರಿ ವಿಶ್ವದ 2500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಯಶಸ್ವಿಯಾಗಿ ಆಚರಿಸಲ್ಪಟ್ಟಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ 102 ಚಿನ್ನ ಸೇರಿದಂತೆ 114 ಪದಕಗಳನ್ನು ಗೆದ್ದು ಅಗ್ರಸ್ಥಾನ ಪಡೆದಿರುವುದಕ್ಕೆ ಕ್ರೀಡಾಪಟುಗಳನ್ನು ಪ್ರಧಾನಿ ಅಭಿನಂದಿಸಿದರು.
1: ಅಹಮದಾಬಾದ್ ಆಯೋಜಿತ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಬಡಿ ಚರ್ಚಾ ಹುಯಿ. ಇಸ್ಮೆ ಭಾರತ ನೇ ಕುಲ 114 ಪದಕ ಜೀತೆ, ಇನ್ಮೇ 102 ಗೋಲ್ಡ್ ಮೆಡಲ್ ಭಿ ಶಾಮಿಲ್ ಹೈ. ಭಾರತ ಇಸ್ ಚಾಂಪಿಯನ್ಶಿಪ್ ಕಿ ಪದಕ ತಾಲಿಕಾ ಮೇ ಪಹಲೆ ಸ್ಥಾನ ಪರ ರಹಾ. ಮೇ ಸಭಿ ವಿಜೇತಾ ಖಿಲಾಡಿಯೋ ಕೋ ಬಹುತ್ ಬಹುತ್ ಬಧಾಯಿ ದೇತಾ ಹೂಂ.
0: ಪಶ್ಚಿಮ ಏಷ್ಯಾದ ಯುದ್ಧ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಚಿನ್ನ ಖರೀದಿಯನ್ನು ಮುಂದೂಡುವುದು, ವಿದೇಶ ಪ್ರವಾಸವನ್ನು ತಾತ್ಕಾಲಿಕವಾಗಿ ಕೈಬಿಡುವುದು, ಕಾರ್ ಪೂಲಿಂಗ್ಗೆ ಆದ್ಯತೆ ನೀಡುವುದು ಮತ್ತು ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳುವಂತೆ ತಾವು ಮಾಡಿದ ಮನವಿಗೆ ದೇಶದ ಜನತೆ ವ್ಯಾಪಕವಾಗಿ ಸ್ಪಂದಿಸಿರುವುದಕ್ಕೆ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ಇದರಿಂದ ಇಂಧನ ಉಳಿತಾಯವಾಗುತ್ತಿದ್ದು ನೈಸರ್ಗಿಕ ಗೊಬ್ಬರ ಬಳಕೆಯೂ ಹೆಚ್ಚುತ್ತಿದೆ ಎಂದರು.
1: ಪಶ್ಚಿಮ ಏಷ್ಯಾ ಬನಿ ಯುದ್ಧ ಸ್ಥಿತಿಯ ಮೇಲೆ ದೇಶವಾಸಿಯೋ ಸೇ ಕುಚ್ ಆಗ್ರಹ ಕಿಯೇ ಥೆ. ಮೇನೆ ಕಹಾ ಥಾ ಕಿ ಜಹಾಂ ತಕ್ ಸಂಭವ ಹೋ ಕುಚ್ ಸಮಯ ಕೆ ಲಿಯೆ ಗೋಲ್ಡ್ ಸೋನಾ ಖರೀದನೆ ಸೇ ಬಚೆ. ಲೋಗೋ ಸೇ ಕಹಾ ಥಾ ಕಿ ವಿದೇಶ ಮೇ ಛುಟ್ಟಿಯಾಂ ಮನಾನೆ ಸೇ ಬಚೆ. ಮೇನೆ ಲೋಗೋ ಸೇ ಕಾರ್ ಪೂಲಿಂಗ್ ಕೋ ಭಿ ಬಢಾವಾ ದೇನೆ ಕಿ ಅಪೀಲ್ ಕಿ ಥೀ. ಮೇನೆ ಕಿಸಾನೋ ಸೇ ಕೆಮಿಕಲ್ ಮುಕ್ತ ಖೇತಿ ಕೆ ಲಿಯೆ ಖೇತ್ ಬಚಾನೆ ಕೆ ಲಿಯೆ ಔರ್ ಪ್ರಾಕೃತಿಕ ಖಾದ ಕಾ ಜ್ಯಾದಾ ಸೇ ಜ್ಯಾದಾ ಇಸ್ತೇಮಾಲ್ ಕಾ ಆಗ್ರಹ ಕಿಯಾ ಥಾ. ಮೇ ದೇಶ ಕೆ ಹರ್ ನಾಗರಿಕ ಕಾ ಆಭಾರಿ ಹೂಂ ಕಿ ಮೇರಿ ಅಪೀಲ್ ಕಾ ಉನ್ಹೋನೆ ನ ಸಿರ್ಫ ಸಮರ್ಥನ್ ಕಿಯಾ ಬಲ್ಕಿ ಹರ್ ತರಫ ಸೇ ಉಸ್ಮೇ ಅಪ್ನಾ ಸಹಯೋಗ ಕರ್ ರಹೇ ಹೈ. ಮುಜೆ ಕೈ ಪರಿವಾರೋ ನೇ ಸಂದೇಶ ಭೇಜ್ ಕರ್ ಅಪ್ನೆ ಅನುಭವ ಸಾಜಾ ಕಿಯೆ ಹೈ. ಕಿತನೆ ಹೀ ಪರಿವಾರೋ ನೇ ತಯ ಕಿಯಾ ಹೈ ಕಿ ಘರ್ ಕೆ ವಿವಾಹ ಮೇ ಇಸ್ ಬಾರ್ ಸೋನಾ ನಹೀ ಖರೀದೆಂಗೆ, ಜರುರತ್ ಪಡಿ ತೋ ಪುರಾನೆ ಸೋನೆ ಕೋ ರಿಸೈಕಲ್ ಕರ್ಕೆ ನಯೆ ಗಹನೆ ಬನಾ ಲೇಂಗೆ. ಕಿತನೆ ಹೀ ಲೋಗೋ ನೇ ಸೋಶಲ್ ಮೀಡಿಯಾ ಪರ್ ಯೇ ಭಿ ಲಿಖಾ ಹೈ ಕಿ ಕೈಸೆ ಉನ್ಹೋನೆ ಇಸ್ ಬಾರ್ ವಿದೇಶ ಯಾತ್ರಾ ಕೋ ಟಾಲ್ ದಿಯಾ ಹೈ. ಕಾರ್ ಪುಲಿಂಗ್ ಕೋ ಲೇಕರ್ ಭಿ ಲೋಗೋ ನೇ ಅನೇಕ ಅನುಭವ ಸಾಜಾ ಕಿಯೆ ಹೈ. ಜೋ ಲೋಗ್ ಏಕ್ ಹೀ ದಿಶಾ ಮೇ ಅಪ್ನೆ ಅಪ್ನೆ ವಾಹನೋ ಸೇ ಜಾತೆ ಥೇ ವೇ ಅಬ್ ಸಾಥ್ ಜಾನೆ ಲಗೆ ಹೈ. ಲೋಗ್ ಹರ್ ಸಂಭವ ಬಸ್ ಔರ್ ಮೆಟ್ರೋ ಕಾ ಉಪಯೋಗ ಕರ್ ರಹೇ ಹೈ. ಇಸ್ಸೇ ಪೆಟ್ರೋಲ್ ಔರ್ ಡೀಜಲ್ ಕಿ ಬಚತ್ ಹೋ ರಹೀ ಹೈ. ಇಸಿ ತರಹ ದೇಶ ಕೆ ಅಲಗ್ ಅಲಗ್ ಹಿಸ್ಸೋ ಮೇ ಪ್ರಾಕೃತಿಕ ಖಾದ ಕಿ ಖಪತ್ ಬಢನೆ ಕಿ ಭಿ ಖಬರೆ ಆ ರಹೀ ಹೈ. ಮುಜೆ ಇಸ್ ಬಾತ್ ಕಿ ಖುಷಿ ಹೈ ಇಸ್ ಗ್ಲೋಬಲ್ ಕ್ರೈಸಿಸ್ ಕಾ ಹಮ್ ಭಾರತೀಯ ಮಿಲ್ಕರ್ ಮುಕಾಬಲಾ ಕರ್ ರಹೇ ಹೈ. ಮುಜೆ ವಿಶ್ವಾಸ ಹೈ ಜನ್ ಭಾಗೀದಾರಿ ಕಿ ಯಹಿ ಶಕ್ತಿ ಹಮೇ ಮಜಬೂತಿ ದೇಗಿ ಹಮೇ ಸಫಲ ಬನಾಯೇಗಿ.
0: ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಪೇಟ್ಕರ್ ಕುಟುಂಬವು ಮದುವೆ ಸಂದರ್ಭದಲ್ಲಿ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆ ಮಾಡಿಸಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಇದೇ ವೇಳೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗಳ ಮೂಲಕ ಕೋಟ್ಯಂತರ ಜನರಿಗೆ ಸಾಮಾಜಿಕ ಭದ್ರತೆ ಒದಗಿಸಿರುವುದನ್ನು ಉಲ್ಲೇಖಿಸಿದ ಅವರು ಈ ಯೋಜನೆಗಳ ಪ್ರಯೋಜನವನ್ನು ಪ್ರತಿಯೊಬ್ಬರೂ ಪಡೆಯುವಂತೆ ಕರೆ ನೀಡಿದರು. ಪೆರು ದೇಶದೊಂದಿಗೆ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಐತಿಹಾಸಿಕ ಸಿಸ್ಟರ್ ಸಿಟಿ ಒಪ್ಪಂದ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅತ್ಯಂತ ಉತ್ಸುಕವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಪೆರು ನಡುವಿನ 63 ವರ್ಷಗಳ ರಾಜತಾಂತ್ರಿಕ ಬಾಂಧವ್ಯ ಹಾಗೂ ಪೆರು ಗಣರಾಜ್ಯದ 205ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಉನ್ನತ ಮಟ್ಟದ ರಾಜತಾಂತ್ರಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಭಾರತದ ಐಟಿ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಜೈವಿಕ ತಂತ್ರಜ್ಞಾನ ಉತ್ಪಾದನೆಯಲ್ಲಿ ರಾಜ್ಯವು ಶೇಕಡ 40ಕ್ಕಿಂತ ಹೆಚ್ಚಿನ ಪಾಲನ್ನು ಹೊಂದುವ ಮೂಲಕ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬೆಂಗಳೂರು ಮತ್ತು ಪೆರು ದೇಶದ ಪ್ರಮುಖ ನಗರದ ನಡುವೆ ವ್ಯಾಪಾರ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ನೇರ ಸಾಂಸ್ಥಿಕ ಸಹಯೋಗ ಹೆಚ್ಚಿಸುವ ನಿಟ್ಟನಲ್ಲಿ ಈ ಸಿಸ್ಟರ್ ಸಿಟಿ ಒಪ್ಪಂದವು ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಇದು ಭವಿಷ್ಯದಲ್ಲಿ ಉಭಯ ದೇಶಗಳ ನಡುವಿನ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಮುನ್ನುಡಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕಳೆದ ಜೂನ್ 30ರಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಪ್ರಸ್ತುತ

0: 5,54,32,314 ಮತದಾರರಿದ್ದು ಎಲ್ಲರೂ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಈಗಾಗಲೇ ಶೇಕಡ 91.61% ಮತದಾರರು ಮ್ಯಾಪಿಂಗ್ಗೆ ಒಳಪಟ್ಟಿದ್ದಾರೆ. 46,52,504 ಜನರು ಮ್ಯಾಪಿಂಗ್ನಿಂದ ಹೊರಗೆ ಉಳಿದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ಗಾಗಿ ರಾಜ್ಯಾದ್ಯಂತ 59,050 ಬೂತ್ ಮಟ್ಟದ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. 31 ಜಿಲ್ಲಾ ಚುನಾವಣಾ ಅಧಿಕಾರಿಗಳು, 4 ಅಪರ ಜಿಲ್ಲಾ ಚುನಾವಣಾ ಅಧಿಕಾರಿಗಳು, 224 ನೋಂದಣಾಧಿಕಾರಿಗಳು, 336 ಸಹಾಯಕ ನೋಂದಣಾಧಿಕಾರಿಗಳು ಹಾಗೂ ಬಿಎಲ್ಒಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ವಿತರಣೆ ಮಾಡುತ್ತಿದ್ದು, ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಣಕ್ಕಾಗಿ ಕಳುಹಿಸಲಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಬಿಎಲ್ಒಗಳಿಗೆ ಹಿಂದಿರುಗಿಸುವಂತೆ ಅವರು ಮನವಿ ಮಾಡಿದ್ದಾರೆ.
1: 16/6/2026 ನಾವು ಮತದಾರ ಪಟ್ಟಿನ ಫ್ರೀಜ್ ಮಾಡಿದ್ವಿ. ಅವತ್ತು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 5,54,36,000 ಮತದಾರರು ಇದ್ದಾರೆ. ಆ ಎಲ್ಲ ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ಸನ್ನು 2 ಸೆಟ್ಟು ಪ್ರಿಂಟ್ ಮಾಡಿ ನಾವು ಪ್ರತಿಯೊಂದು ಮನೆಗೆ ಜೂನ್ 30-29 ಒಳಗಾಗಿ ಪ್ರತಿಯೊಂದು ಮತದಾರರ ಕೈಗೆ ತಲುಪಿಸುವಂಗೆ ಬಿಎಲ್ಒ ಮುಖಾಂತರ ಫಾರ್ಮ್ಸನ್ನು ಕಳಿಸ್ಕೊಡ್ತಾ ಇದ್ವಿ. ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಡ್ತೀನಿ, ಬಿಎಲ್ಒ ತಮ್ಮ ಎನ್ಯುಮರೇಷನ್ ಫಾರ್ಮನ್ನು ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ರೆ ದಯವಿಟ್ಟು ಅದ್ರ ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಳ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ.
0: ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಭಾಗಿಯಾಗಿ ಮಾತನಾಡಿದ ಅವರು, ಗೃಹ ಇಲಾಖೆ ಜಾರಿಗೆ ತಂದಿರುವ ಆಪರೇಷನ್ ರೈಸ್ ಕಾರ್ಯಕ್ರಮವನ್ನು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಿರ್ವಹಿಸಲಾಗುವುದು ಎಂದು ಹೇಳಿದ್ದಾರೆ. ಯುವಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ವಿಶೇಷವಾಗಿ ಬೇಡ ಪ್ರೋ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಾದಕ ವಸ್ತುಗಳ ವಿರುದ್ದದ ಹೋರಾಟ ಕೇವಲ ಪೊಲೀಸ್ ಇಲಾಖೆಯ ಕೆಲಸವಲ್ಲ, ಇದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚನ್ನಪಟ್ಟಣದ ಎಲೆಕೇರಿ ಸಮೀಪ ಲೆವೆಲ್ ಕ್ರಾಸಿಂಗ್ ಬದಲಿಗೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಸುತ್ತಮುತ್ತ 140 ಹೆಚ್ಚು ಮೇಲ್ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದ್ದು, ಸುಮಾರು 46 ಲೆವೆಲ್ ಕ್ರಾಸಿಂಗ್ ಸ್ಥಳದಲ್ಲಿ ಮೇಲ್ಸೇತುವೆ ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ.
2: ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು 100 ಈ LC ಗೇಟ್ಗಳಿಗೆ ಭಾರತ ಸರ್ಕಾರನೇ ಹಣ ಕೊಡಬೇಕು ಅಂತ ತೀರ್ಮಾನ ಆದ್ಮೇಲೆ ರಾಷ್ಟ್ರದಲ್ಲಿ 14,000 ಮೇಲ್ಪಟ್ಟು LC ಗೇಟ್ಗಳನ್ನ ಮುಗಿಸಿರ್ತಕ್ಕಂತ ಇತಿಹಾಸ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಅದು ಮೋದಿಯವರ ಸರ್ಕಾರದಲ್ಲಿ 700 ಗೇಟ್ಗಳನ್ನ ಮುಗಿಸಿದೀವಿ. ಇನ್ನು 2 ಬೆಂಗಳೂರಿನಲ್ಲಿ ಒಂದೇ ಒಂದು LC ಗೇಟ್ ಇಲ್ದಾಗೆ ನಡ್ತಕ್ಕಂಥ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಬೆಂಗಳೂರು ಸುತ್ತಮುತ್ತಲ 100 ವ್ಯಾಪ್ತಿಯಲ್ಲಿನ ರೈಲು ಸಂಪರ್ಕವನ್ನು 4 ಮೇಲ್ದರ್ಜೆಗೇರಿಸಿದ್ದಲ್ಲಿ ಸ್ಯಾಟಲೈಟ್ ನಗರಗಳ ಅಭಿವೃದ್ದಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಿರುವ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು ಹಾಗೂ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಸೂಪರ್ ಸ್ಪೀಡ್ ಹಳಿಯನ್ನು ಮೈಸೂರಿನವರೆಗೆ ವಿಸ್ತರಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಇನ್ನು 2 ಸ್ಥಳಗಳಲ್ಲಿ ಮೇಲ್ಸೇತುವೆ ಮಾಡುವಂತೆ ರೈಲ್ವೆ ಸಚಿವರಿಗೆ ಶಾಸಕ ಸಿಪಿ ಯೋಗೇಶ್ವರ್ ಮನವಿ ಮಾಡಿದರು. ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ಅನಾನುಕೂಲವಾಗದಂತೆ ಚಾಮುಂಡಿ ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿ ಆಷಾಢ ಶುಕ್ರವಾರ ಸಂಬಂಧ ಹಮ್ಮಿಕೊಳ್ಳಲಾಗಿದ್ದಂತಹ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದರ್ಶನಕ್ಕೆ ಬರುವ ಭಕ್ತರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಯಾವುದೇ ಕಾಲ್ತುಳಿತ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸುವಂತೆ ಮತ್ತು ದೇವಸ್ಥಾನದ ಬಳಿ 3 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಗೆ ಪರ್ಯಾಯವಾಗಿ ಜಾರಿಗೆ ತಂದಿರುವ ವಿಬಿ ಜಿ ರಾಮ್.

0: ಜಿ ಯೋಜನೆಗೆ ಅಧಿಕೃತವಾಗಿ ಬಳಸಲಾಗುವ ಲೋಗೋ ನೀಡಿದ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ರಾಮ್ಪ್ರಸಾದ್ ಕೆ ಅವರಿಗೆ ಸಂದಿದೆ. ವಿಬಿಜಿ ರಾಮ್ಜಿ ಯೋಜನೆಗೆ ಲೋಗೋ ವಿನ್ಯಾಸ ಮಾಡುವಂತೆ ದೇಶದ ಕಲಾವಿದರಿಗೆ ಅವಕಾಶವನ್ನು ನೀಡಲಾಗಿತ್ತು. ಸುಮಾರು 7,000 ಅಧಿಕ ಕಲಾವಿದರು ತಾವು ರಚಿಸಿದ ಲೋಗೋ ಕಳುಹಿಸಿಕೊಟ್ಟಿದ್ದರು. ಆದರೆ ಕನ್ನಡಿಗ ರಾಮ್ಪ್ರಸಾದ್ ಕೆ ಕಳುಹಿಸಿದ ಲೋಗೋ ಆಯ್ಕೆಯಾಗುವ ಮೂಲಕ ಕರಾವಳಿಯ ಹಿರಿಮೆ ಹೆಚ್ಚಿಸಿದೆ. ಲೋಗೋ ಆಯ್ಕೆಯಾಗಿರುವ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ರಾಮ್ ಪ್ರಸಾದ್ ಇದೊಂದು ಅದ್ಭುತ ಅವಕಾಶ ಎಂದು ತಿಳಿಸಿದ್ದಾರೆ.
1: ವಿಕಸಿತ ಭಾರತ್ ಜಿರಾಮ್ಜಿ ಆಕ್ಟ್ ಯೋಜನೆ ಏನಿದೆ ಅದಕ್ಕೆ ಪೂರಕವಾಗಿ 3 ಕಾಂಟೆಸ್ಟ್ ಗಳನ್ನು ನ್ಯಾಷನಲ್ ವೈಡ್ ಆಯೋಜಿಸಿದ್ರು. ಅದರಲ್ಲಿ ಲೋಗೋ ಕಾಂಟೆಸ್ಟ್ ಏನಿದೆ ಅಲ್ಲಿ ಕಾಂಟೆಸ್ಟ್ ನ ಕ್ರೈಟೀರಿಯಾ ಒಂದಿತ್ತು, ಸಿಂಪಲ್ ಆಗಿರ್ಬೇಕು, ಯಾವುದೇ ಸ್ಕೇಲೆಬಿಲಿಟಿ ಏನಿದೆ, ಯಾವುದೇ ಅಕ್ರಾಸ್ ದ ಮೀಡಿಯಂ, ಸಣ್ಣ ಸೈಜಿಂದ ಆಪ್ ಐಕಾನ್ ಇಂದ ದೊಡ್ಡ ಫ್ಲೆಕ್ಸ್ನವರೆಗೂ ಫ್ಲೆಕ್ಸಿಬಲ್ ಆಗಿರುವಂತಹ ಮತ್ತು ಸ್ಕೇಲೆಬಲ್ ಆಗಿರುವಂತಹ ಒಂದು ಲೋಗೋ ಆಗಿರಬೇಕಿತ್ತು. ಎಷ್ಟು ಸಿಂಪ್ಲಿಫೈಡ್, ಮೆಮೊರೇಬಲ್ ಅದು, ಮತ್ತು ಅದರೊಟ್ಟಿಗೆ ಆ ಲೋಗೋ ಯೋಜನೆ ಏನಿದೆ ಆ ಯೋಜನೆಗೆ ತಕ್ಕಂತಹ ಒಂದು ಕೋರ್ ವ್ಯಾಲ್ಯೂವನ್ನು ಇಟ್ಕೊಂಡಿರ್ಬೇಕಾಗಿತ್ತು. ಹಾಗಾಗಿ ನಾನು ಅದರ ರೀತಿಯೇ ಬಿಲ್ಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೆ. ಎಷ್ಟು ಸಿಂಪ್ಲಿಫೈಡ್ ಆಗುತ್ತೆ ಅಷ್ಟು ಸಿಂಪ್ಲಿಫೈಡ್ ಆದ ರೀತಿಯಲ್ಲಿ. ಹಾಗೆ ನನಗೊಂದು ಸಿಂಪಲ್ ಆದಂತ ಒಂದು ಲೋಗೋ ಮತ್ತೆ ಸಿಕ್ಕಿಬಿಡ್ತು. ಮತ್ತು ಕೊನೆಯ ದಿನ ನಾನು 4 ನಾನು ಅದನ್ನು ಫೈನಲ್ ಮಾಡಿ ಅದೇ ದಿನ ಲಾಸ್ಟ್ ಒಂದು 10-15 ಇರುವಾಗ ಸಬ್ಮಿಷನ್ ಮಾಡಿರುವಂತದ್ದು. ಇದು 2nd ಡೆಡ್ಲೈನ್ ನ ಸಮಯ. ಖುಷಿ ಉಂಟು, ಈಗ ನನ್ನ ಕಾಂಟೆಸ್ಟ್ ಅಲ್ಲಿ ನಾನು ವಿನ್ ಆಗಿದ್ದೇನೆ. ಈಗ ಮುಂದೆ ಇದು ಈ ಯೋಜನೆ ಏನಿದೆ ತುಂಬಾ ದೊಡ್ಡ ಮಟ್ಟದ್ದು, ಇಡೀ ಭಾರತಕ್ಕೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುವಂತಹ ಯೋಜನೆ ಇದು. ಅವಾಗ ವಿಕಸಿತ ಭಾರತ ಹೆಸರೊಟ್ಟಿಗೆ ನನ್ನ ಕ್ರಿಯೇಟ್ ಮಾಡಿರೋ ಲೋಗೋ ಇಡ್ತದೆ. ಖುಷಿ ಇದೆ ನನಗೆ ಈ ಕಾಂಟೆಸ್ಟ್ ವಿನ್ ಆಗಿರುವಂತದ್ದು.
0: ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಯೋಜನೆಯಾದಂತಹ ವಿಕಸಿತ ಭಾರತ ಜಿರಾಮ್ಜಿ ಜುಲೈ 1 ಜಾರಿಗೆ ಬಂದಿದೆ. ಕಳೆದ 20 ಅಸ್ತಿತ್ವದಲ್ಲಿದ್ದಂತಹ ಮನ್ರೇಗಾ ಯೋಜನೆ ಮುಕ್ತಾಯಗೊಂಡಿದೆ. ವಿಕಸಿತ ಭಾರತ ಜಿರಾಮ್ಜಿಯಲ್ಲಿ ಉದ್ಯೋಗದ ಅವಧಿಯನ್ನು ವಾರ್ಷಿಕ 100 125 ದಿನಗಳಿಗೆ ಹೆಚ್ಚಳ ಮಾಡಲಾಗಿದೆ. ಗ್ರಾಮ ಯೋಜನೆಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಯೋಜನೆಗಳನ್ನು ಗುರುತಿಸಲು ಮತ್ತು ಅವುಗಳ ಮೇಲ್ವಿಚಾರಣೆ ನಡೆಸಲು ಉಪಗ್ರಹ ಚಿತ್ರಗಳು, ಜಿಐಎಸ್ ಮ್ಯಾಪಿಂಗ್ ಮತ್ತು ಡಿಜಿಟಲ್ ಪರಿಕರಗಳನ್ನು ಬಳಸಲಾಗುತ್ತಿದೆ. ಈ ನಡುವೆ ಕೇಂದ್ರ ಸರ್ಕಾರ ಪರಿಷ್ಕೃತ ದಿನಗೂಲಿ ದರಗಳನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 360 ರೂಪಾಯಿಗಿಂತ ಹೆಚ್ಚಿನ ದಿನಗೂಲಿ ಹೊಂದಿದ್ದು ಕಾರ್ಮಿಕರಿಗೆ 409 ರೂಪಾಯಿಗಳವರೆಗೆ ದಿನಗೂಲಿ ದೊರೆಯಲಿದೆ. ಈ ಮೂಲಕ ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರ ಜೀವನೋಪಾಯಗಳನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
2: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಅಮೃತವರ್ಷಿಣಿ ಚಿತ್ರದ ಗೀತೆ, ಸಾಹಿತ್ಯ ಕೆ ಕಲ್ಯಾಣ ಅವರದು, ಸಂಗೀತ ದೇವಾ ಅವರಿಂದ.

0: ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258, ಎಸ್ಟಿಡಿ ಕ್ರಮಾಂಕ 081-72. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಕರೆ ಮಾಡಿ ಮಾತನಾಡಿ.
1: ಇನ್ನು ಮುಂದೆ ಆರ್.ಎನ್. ಸುದರ್ಶನ್ ಅವರು ಹಾಡಿರುವ ಎಂ.ಎನ್. ವ್ಯಾಸರಾವ್ ಅವರ ಗೀತೆ, ವಿಜಯಭಾಸ್ಕರ್ ಸಂಗೀತ ನೀಡಿರುವ ಚಿತ್ರ ಶುಭಮಂಗಳ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಹಾಡಿರುವ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆ. ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್ ಅವರದು, ಸಂಗೀತ ಎಂ ರಂಗರಾವ್ ಅವರಿಂದ.

ಇನ್ನು ಮುಂದೆ ಕೆಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಹಾಡಿರುವ ಆರ್ ಎನ್ ಜೆ ಗೋಪಾಲ್ ಅವರ ಗೀತೆ, ಎಂ ರಂಗರಾವ್ ಸಂಗೀತ ನೀಡಿರುವ ಚಿತ್ರ ಬಂಧನ

ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರುವ ಸಮರ್ಪಣೆ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್ ಅವರಿಂದ.

ಕಾರ್ಯಕ್ರಮದ ಕಡೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಹಾಡಿರುವ ಚಿ ಉದಯಶಂಕರ್ ಅವರ ಗೀತೆ, ಎಂ ರಂಗರಾವ್ ಸಂಗೀತ ನೀಡಿರುವ ಚಿತ್ರ ಜ್ವಾಲಾಮುಖಿ

ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತು. ಇನ್ನು ಮುಂದೆ ಗಜಲ್ಗಳು. ಮೊದಲಿಗೆ ಕವಿತಾ ಪೊಡ್ವಾಲ್ ಅವರು ಹಾಡಿರುವ ಪಾಯಂ ಸಾಹಿದ್ ಅವರ ಗೀತೆ.

ಈ ಗೀತೆಯೊಂದಿಗೆ ಗಜಲ್ಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತು. ಸಮಯ 8:45 ಆಗುತ್ತಿವೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇರುವಂತಹ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿನ ಬಹುಮುಖ ಪ್ರತಿಭೆಯೊಬ್ಬರು ನಮ್ಮ ಜೊತೆ ಇದ್ದಾರೆ. ಇವರೇ ಸಮುದ್ಯತ. ನಮಸ್ಕಾರ ಸಮುದ್ಯತ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ, ಧನ್ಯವಾದಗಳು.
0: ಸಮುದ್ಯತ ಅವರೇ, ನಿಮ್ಮನ್ನ ನಾನು ಏನಂತ ಕರಿಬೇಕು? ಬಾಲ್ಯದಿಂದನೇ ಕಲೆಯ ಜೊತೆಯಾಗಿ ಬೆಳೆದಂತಹ ಸಂಗೀತಗಾರ್ತಿ ಅಂತ ಹೇಳಬೇಕಾ, ವಿಜ್ಞಾನವನ್ನ ಪ್ರೀತಿಸೋ ವಿದ್ಯಾರ್ಥಿನಿ ಅಂತ ಹೇಳಬೇಕಾ, ಅಥವಾ ಕಲೆಗೋಸ್ಕರ ಹಂಬಲಿಸ್ತಾ ಭರತನಾಟ್ಯವನ್ನ ಉಸಿರಾಗಿಸ್ಕೊಂಡಿರೋರು ಅಂತ ಹೇಳಬೇಕಾ, ಇಲ್ಲಪ್ಪ ಇವರು ಲೇಖಕಿ ಹೀಗೇನಾದ್ರೂ ಹೇಳಬೇಕಾ, ಇಲ್ಲ ಹೊಸದಾಗಿ ಉದ್ಯಮವನ್ನ ಆರಂಭ ಮಾಡಿರುವಂತಹ ಯುವತಿ ಹೀಗೆ ಹೇಳಬೇಕಾ, ಸಮಾಜಕ್ಕೋಸ್ಕರ ತುಡಿತ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿರುವಂತಹ ಜೀವ ಹೀಗೆ ಹೇಳಬೇಕಾ, ಏನಂತ ಕರಿಬೇಕು ನಿಮ್ಮನ್ನ, ಹೇಗೆ ನಾನು ನಮ್ಮ ಕೇಳುಗರಿಗೆ ನಿಮ್ಮನ್ನ ಪರಿಚಯ ಮಾಡಿಕೊಡ್ಬೇಕು?
1: ಥ್ಯಾಂಕ್ ಯು. ಐ ಥಿಂಕ್ ಇದೆಲ್ಲದನ್ನು ಸೇರಿಸಿ, ಸಂಗೀತ, ನೃತ್ಯ, ಬರವಣಿಗೆ ಎಲ್ಲದನ್ನು ಒಟ್ಟಿಗೆ ಸೇರಿಸಿ ನನಗೆ ಚಿಕ್ಕವಳಾದಾಗಿಂದ ಇದು ಇಂಟರ್ ಕನೆಕ್ಟೆಡ್ ಆಗಿ ಇವಾಗ ನಾನು ಅಂತ ಹೇಳ್ಬೋದೇನೋ.
0: ಹಾಗಾದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತನ್ಮಯರಾಗಿ ತೊಡಗಿಸಿಕೊಂಡಿರೋರೆ ನಮ್ಮ ಸಮುದ್ಯತ ಅವರು ಅಂತ ಹೇಳ್ಬೋದಾ?
1: ಟ್ರೈ ಮಾಡ್ತಿದ್ದೀನಿ.
0: ಹಾಗಾದ್ರೆ ನಿಮ್ಮ ಬಗ್ಗೆ ನಮ್ಮ ಕೇಳುಗರಿಗೆ ನಾವಿವತ್ತು ಪರಿಚಯ ಮಾಡಿಸ್ಕೊಡ್ಬೇಕು ಅಂದ್ರೆ ಮೊದಲನೇದಾಗಿ ನಿಮ್ಮ ಬಾಲ್ಯಕ್ಕೆ ಹೋಗ್ಬೇಕು. 6ನೇ ವರ್ಷದ ಹುಡುಗಿಯಾಗಿದ್ದಾಗಿನಿಂದ ಶುರುವಾದ ನಿಮ್ಮ ಕಲೆಯ ಪಯಣದ ಬಗ್ಗೆ ತಿಳ್ಕೋಬೇಕು. ಹೇಗೆ ಶುರುವಾಯಿತು ನಿಮ್ಮ ಕಲಾ ಜೀವನ?
1: ನಾನು 6ನೇ ವಯಸ್ಸಲ್ಲಿದ್ದಾಗ ಸಂಗೀತ ಪಾಠ ಶುರು ಆಯ್ತು ನಂದು. ನನ್ನ ತಂದೆ ಕೂಡ ಕರ್ನಾಟಕ ವೋಕಲಿಸ್ಟ್, ಸೊ ಅವರು ಹಾಡ್ತಿದ್ದನ್ನ ಕೇಳಿ ಅವಾಗ್ಲೇ ಆಸಕ್ತಿ ಹುಟ್ಟಿದ್ದು ನನಗೆ. ಅವಾಗ ನಾನು ನನ್ನ ತಂದೆಯ ಮೊದಲನೇ ಗುರುಗಳ ಹತ್ರ ನಾನು ಶುರು ಮಾಡಿದೆ, ಮತ್ತೆ ಅಜ್ಜಿ ಹೇಳ್ಕೊಡೋರು ಪಾಠನ. ಸೊ ಈ ತರ ಫ್ಯಾಮಿಲಿಯಿಂದಾನೇ ಬಂದಿರೋದು ಸಂಗೀತ ನನಗೆ. ಹಂಗೆ 7ನೇ ವಯಸ್ಸಿನಲ್ಲಿ ಭರತನಾಟ್ಯ ಶುರು ಆಯ್ತು. ಅಮ್ಮ ಕೂಡ ಭರತನಾಟ್ಯಂ ಆರ್ಟಿಸ್ಟ್, ಸೊ ಅದರಿಂದ ಭರತನಾಟ್ಯದಲ್ಲೂ ಆಸಕ್ತಿ ಹುಟ್ಟಿತು. ಸೊ ಎರಡು ಒಟ್ಟಿಗೆ ಕಲಿಯಕ್ಕೆ ಶುರು ಮಾಡಿದೆ ನಾನು.
0: ತಾಯಿ ಮತ್ತು ತಂದೆ ಇಬ್ಬರೂ ಕೂಡ ಕಲಾವಿದರು, ಇಬ್ಬರೂ ಕಲಿತಂತಹ ಕಲೆಗಳು ವಿಭಿನ್ನ, ಆದ್ರೆ ಇಬ್ಬರ ಕಲೆಯನ್ನು ಕೂಡ ಕಲಿಬೇಕು ಅನ್ನುವಂತಹ ಹಂಬಲ ಮೂಡಿ ನೀವದನ್ನ ಕಲಿತಾ ಇಲ್ಲಿವರೆಗೂ ಸಾಗಿ ಬಂದಿದ್ದೀರಾ. ಮೊದಲನೇದಾಗಿ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬಗ್ಗೆ ಮಾತಾಡೋಣ. ಈ ಒಂದು ಸಂಗೀತ ನಿಮ್ಮ

0: ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ತೆಗೆದುಕೊಂಡು ಬಂದಿದೆ?
1: ಸೊ ಸಂಗೀತ ನನಗೆ ಚಿಕ್ಕ ವಯಸ್ಸಿನಿಂದಾನೇ ಶುರು ಮಾಡಿದ್ರಿಂದ ಐ ಫೀಲ್ ಕಾನ್ಸಂಟ್ರೇಷನ್ ಹೆಚ್ಚಾಗಿದೆ ಅಂಡ್ ಇಂಟರ್ ಕನೆಕ್ಟೆಡ್ ಆಗಿದೆ. ನನಗೆ ನನ್ನ ಕಲೆ, ನನ್ನ ವಿಜ್ಞಾನ ಮತ್ತೆ ನನ್ನ ಬರವಣಿಗೆ, ನನ್ನ ಕ್ರಿಯೇಟಿವ್ ಪರ್ಸ್ಯೂಟ್ಸ್ ಎಲ್ಲ ಯಾವಾಗ್ಲೂ ನನಗೆ ಒಂದ್ರಿಂದ ಕಷ್ಟ ಆಗಿದೆ ಇನ್ನೊಂದಕ್ಕೆ ಅಂತಲ್ಲ, ಯಾವಾಗ್ಲೂ ಒಂದು ಇನ್ನೊಂದನ್ನ ಬೆಂಬಲ ಕೊಟ್ಟಿದೆ.
0: ಒಬ್ಬ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರ್ತಿ ಇವತ್ತು ನಮ್ಮ ಜೊತೆ ಯುವವಾಣಿ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂದಾಗ ಒಂದು ಹಾಡನ್ನು ಅಥವಾ ಶ್ಲೋಕವನ್ನು ಕೇಳಲೇಬೇಕು ನಾವು. ಯಾವುದಾದ್ರೂ ಒಂದು ಹಾಡನ್ನ ಅಥವಾ ಶ್ಲೋಕವನ್ನ ಹಾಡ್ತೀರಾ?
1: ನಾನು ಗಣೇಶನ ಶ್ಲೋಕ ಹಾಡ್ತೀನಿ, ಅಠಾಣ ರಾಗದಲ್ಲಿದೆ ಇದು. ಗಜಾನನು ಭೂತಗಣಾದಿ ಸೇವಿತಂ

0: ಅದ್ಭುತವಾಗಿ ಹಾಡಿದ್ರಿ. ಈಗ ನಾವು ನಿಮ್ಮ ನೃತ್ಯದ ಬಗ್ಗೆ ಮಾತಾಡಲೇಬೇಕು. ಭರತನಾಟ್ಯ ಕಲಾವಿದೆ ನೀವು, ಸಂಗೀತ ಭರತನಾಟ್ಯ ಎರಡನ್ನೂ ಕೂಡ ಹೇಗೆ ಸಮತೋಲನವಾಗಿ ಮುಂದೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀರಾ?
1: ಸಂಗೀತ ಮತ್ತೆ ಭರತನಾಟ್ಯ ಯಾವತ್ತೂ ಸೆಪರೇಟ್ ಆಗಿಲ್ಲ ನನಗೆ. ಸಂಗೀತದಲ್ಲಿ ಇರುವ ಜತಿ ಸ್ವರಗಳಾಗ್ಬೋದು, ಅದನ್ನೇ ನಾವು ಭರತನಾಟ್ಯದಲ್ಲಿ ಕೂಡ ಕಲಿತೀವಿ. ಸಂಗೀತದಲ್ಲಿ ಇರುವ ತಾಳಗಳಾಗ್ಬೋದು, ಅದನ್ನೇ ನಾವು ಭರತನಾಟ್ಯದಲ್ಲಿ ಕೂಡ ಉಪಯೋಗಿಸ್ತೀವಿ. ಸೊ ಅದು ಯಾವಾಗ್ಲೂ ಇಂಟರ್ ಕನೆಕ್ಟೆಡ್ ಆಗೇ ಇದೆ. ಸೊ ಸಂಗೀತ ಹ್ಯಾಸ್ ಆಲ್ವೇಸ್ ಕಾಂಪ್ಲಿಮೆಂಟೆಡ್ ಭರತನಾಟ್ಯ, ಅಂಡ್ ಭರತನಾಟ್ಯ ಹ್ಯಾಸ್ ಆಲ್ವೇಸ್ ಕಾಂಪ್ಲಿಮೆಂಟೆಡ್ ಸಂಗೀತ.
0: ಸಮಯಾವಕಾಶ ಹೇಗೆ ಮಾಡ್ಕೋತೀರಾ?
1: ಬೆಳಗ್ಗೆ ಓದಿನ ನಂತರ ಸಾಯಂಕಾಲ ನಾನು ಅಷ್ಟೊಂದು ಹೊರಗಡೆ ಹೋಗೋದು, ಟಿವಿ ನೋಡೋದು, ಅದು ಎಲ್ಲ ಸ್ವಲ್ಪ ಕಡಿಮೆ. ನನ್ನ ಕಲೆಗೆ ಅವಾಗ ಟೈಮ್ ಕೊಡ್ತೀನಿ ನಾನು.
0: ಮೊದಲನೇ ಬಾರಿ ವೇದಿಕೆ ಹತ್ತದಾಗ, ಒಬ್ಬ ಹಾಡುಗಾರ್ತಿಯಾಗಿ ವೇದಿಕೆ ಹತ್ತದಾಗಿನ ಅನುಭವಕ್ಕೂ, ಭರತನಾಟ್ಯ ಕಲಾವಿದೆಯಾಗಿ ವೇದಿಕೆ ಹತ್ತದಾಗಿನ ಅನುಭವಕ್ಕೂ ಏನಾದರೂ ವ್ಯತ್ಯಾಸ ಇತ್ತಾ? ಯಾವ ವಯಸ್ಸಿನಲ್ಲಿ ನೀವು ಮೊದಲನೇದಾಗಿ ವೇದಿಕೆಯ ಮೇಲೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು?
1: ಆಕ್ಚುಲಿ ನಾನು ಭರತನಾಟ್ಯ ಕಲಿಯಕ್ಕೆ ಶುರು ಮಾಡಿದ್ದು 1 ವರ್ಷ ಲೇಟ್ ಆದ್ರೂ ಸಂಗೀತಕ್ಕಿಂತ ನಾನು ಭರತನಾಟ್ಯ ಪರ್ಫಾರ್ಮೆನ್ಸ್ ಫಸ್ಟ್ ಇದ್ದಿದ್ದು. ಅದು ದೊಡ್ಡ ಸ್ಟೇಜ್ ಅಲ್ಲಿ ಇತ್ತು, ದೊಡ್ಡ ಪ್ರೊಡಕ್ಷನ್ ಇತ್ತು, ನಂದೊಂದು ಸಣ್ಣ ಪಾತ್ರ ಇತ್ತು ಅದರಲ್ಲಿ. ಸೊ ಭಯ ಇತ್ತು, ಪರ್ಫಾರ್ಮ್ ಮಾಡೋದು ನನ್ನ ಸ್ಟೇಜ್ ಮಾರ್ಕ್ ಗಿಂತ ಹಿಂದೆ ಪರ್ಫಾರ್ಮ್ ಮಾಡ್ತಿದ್ದೆ ನಾನು ಅಂತ ಆಮೇಲೆ ಗುರುಗಳು ಹೇಳಿದ್ರು ನನಗೆ. ಸೊ ಭಯ ಡೆಫಿನೆಟ್ಲಿ ಇತ್ತು, ಬಟ್ ಐ ಫೀಲ್ ಭರತನಾಟ್ಯಂಗೆ ಆ ಮೇಕಪ್ ಕಾಸ್ಟ್ಯೂಮ್ ಅದೊಂಥರ ಕ್ಯಾರೆಕ್ಟರ್ಗೆ ತಂದ್ಬಿಡತ್ತೆ. ಸೊ ಸ್ಟೇಜ್ ಮೇಲೆ ಆಗೋ ಭಯ ಚೂರು ಕಡಿಮೆ. ಸಂಗೀತಕ್ಕೆ ಹಂಗಲ್ಲ, ಒಂಥರ ವಲ್ನರಬಿಲಿಟಿ ಇರುತ್ತೆ ಹಾಡೋವಾಗ, ಬಿಕಾಸ್ ನೀವೇ ಹಾಡಬೇಕು, ಇನ್ಯಾವ ಪಾತ್ರನೂ ತಗೊಳಕ್ಕಾಗಲ್ಲ ಅದರಲ್ಲಿ. ಸೊ ನನ್ನ ಮೊದಲನೇ ಕರ್ನಾಟಕ ಸಂಗೀತ ಕಚೇರಿ ಅಂದಾಗ ನಾನು 11ನೇ ವಯಸ್ಸಲ್ಲಿದ್ದು, ಅದು ಪುರಂದರದಾಸರ ಆರಾಧನೆಗೆ, ಅದು ಫುಲ್ ವೈಲಿನ್ ಮೃದಂಗ ಜೊತೆ ಇತ್ತು. ಸೊ ತುಂಬಾ ಭಯ ಇತ್ತು, ಮೊದಲನೇ ಎರಡು ಹಾಡಲ್ಲಿ ಗಂಟ್ಲು ಫುಲ್ ಕೂತ್ಕೊಂಡ್ಬಿಟ್ಟಿತ್ತು, ವಾಯ್ಸೇ ಬರ್ತಿರ್ಲಿಲ್ಲ. ಐ ರಿಮೆಂಬರ್ ಮೈಕ್ ಅಡ್ಜಸ್ಟ್ ಮಾಡ್ತಾನೆ ಇದ್ರು ಅವರು, ಆಮೇಲೆ ಚೂರು ಪಿಕಪ್ ಆಯ್ತು. ಐ ಫೀಲ್ ಆಫ್ಟರ್ ಮೆನಿ ಪರ್ಫಾರ್ಮೆನ್ಸಸ್ ಇವಾಗ ಕಡಿಮೆ ಆಗಿದೆ, ಅಂದ್ರೆ ಅವಾಗ ಚೂರು ಸ್ಟೇಜ್ ಫಿಯರ್ ಇದ್ದೇ ಇರುತ್ತೆ, ಬಟ್ ಸ್ಟೇಜ್ ಹತ್ತಿದ ಮೇಲೆ ಅದು ಮರ್ತೋಗತ್ತೆ.
0: ಮಗು ಆಗಿದ್ದಾಗ ಸ್ಟೇಜ್ ಹತ್ತಿದ ಸಮಯದಲ್ಲಿ ಜನರನ್ನ ನೋಡ್ತಾ ಇದ್ದಾಗಿನ ಸಮಯಕ್ಕೂ, ಈಗ 19 ವರ್ಷದ ಹುಡುಗಿಯಾಗಿ ವೇದಿಕೆ ಮೇಲೆ ಕುಳಿತು ಅಥವಾ ವೇದಿಕೆ ಮೇಲೆ ಪರ್ಫಾರ್ಮೆನ್ಸ್ ಮಾಡುವಾಗ ಜನರನ್ನ ನೋಡುವಾಗ ಆಗುವಂತಹ ಅನುಭವಕ್ಕೂ ಏನಾದ್ರೂ ವ್ಯತ್ಯಾಸ ಅನ್ಸುತ್ತಾ?
1: ಡೆಫಿನೆಟ್ಲಿ ವ್ಯತ್ಯಾಸ ಇದೆ. ಚಿಕ್ಕವಳಾಗಿದ್ದಾಗ ಜನ ನನ್ನ ಎಲ್ಲಿ ಜಡ್ಜ್ ಮಾಡ್ಬಿಡ್ತಾರೋ, ನನ್ನ ನೋಡಿ ನಕ್ ಬಿಡ್ತಾರೋ ಅಂತ ಒಂದು ಭಯ ಇರುತ್ತೆ, ಅದು ಪರ್ಫಾರ್ಮೆನ್ಸ್ ಪ್ರೆಷರ್ ಆಗಿ ಟ್ರಾನ್ಸ್ಲೇಟ್ ಆಗೇ ಆಗತ್ತೆ. ಇವಾಗ ಜನ ನನ್ನನ್ನು ಪ್ರೋತ್ಸಾಹಿಸಕ್ ಬಂದಿದ್ದಾರೆ, ನನ್ನ ನೋಡಿ ಖುಷಿ ಪಡ್ತಾರೆ ಅನ್ನೋ ಫೀಲಿಂಗ್ ಇದೆ. ಅಂಡ್ ಗುರುಗಳ ಟ್ರೈನಿಂಗು ಇನ್ಕ್ರೀಸ್ ಆಗಿದೆ. ಸೊ ಪ್ರೆಸೆಂಟೇಷನ್ ವೈಸ್ ಆಲ್ಸೋ ಇವಾಗ ಮೋರ್ ಸೌಂಡ್ ಇರೋದ್ರಿಂದ ಒಂಥರ ಎಕ್ಸೈಟ್ಮೆಂಟ್ ಬರುತ್ತೆ ಜನ ನೋಡಿದಾಗ ಭಯ ಆಗಕ್ಕಿಂತ.
0: ನೀವೀಗ ಒಬ್ಬ ಯೂತ್ ಆಗಿ ಬೇರೆ ಯೂತ್ಸ್ಗೆ ಶಾಸ್ತ್ರೀಯ ಸಂಗೀತ ಅಥವಾ ನೃತ್ಯದಲ್ಲಿ

0: ಒಂದಷ್ಟು ಕೆರಿಯರ್ ಆಪರ್ಚುನಿಟೀಸ್ ಇದೆ, ಬನ್ನಿ ಕಲಿರಿ, ನಮ್ಮ ಸಂಸ್ಕೃತಿನ ಮುಂದೆ ತಗೊಂಡು ಹೋಗೋಣ ಅಂತ ಹೇಳೋದಾದ್ರೆ ಯಾವೆಲ್ಲ ಕೆರಿಯರ್ ಆಪರ್ಚುನಿಟೀಸ್ ಅನ್ನ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ?
1: ಐ ಫೀಲ್ ಕರಿಯರ್ ಆಪರ್ಚುನಿಟೀಸ್ಗಿಂತ ಕಲೆಯನ್ನ ಕಲೆಯಾಗಿ ಪ್ರೋತ್ಸಾಹಿಸಕ್ಕೆ ನಾವು ತಗೋಬೇಕು ಅಂತ. ಕರಿಯರ್ ಆಪರ್ಚುನಿಟೀಸ್ ಐ ಫೀಲ್ ಓಪನ್ ಆಗ್ತಾ ಹೋಗುತ್ತೆ. ನಮ್ಮ ಕಲೆ ಎನ್ಹಾನ್ಸ್ ಆಗ್ತಾ ಹೋದಷ್ಟು, ನಾವು ಪ್ರಾಕ್ಟೀಸ್ ಜಾಸ್ತಿ ಆದ ಹೋದಷ್ಟು, ಮತ್ತೆ ನಾವು ರೆಪೋರ್ಟರ್ ಇನ್ಕ್ರೀಸ್ ಮಾಡ್ಕೋತಾ ಹೋದಷ್ಟು ಆಪರ್ಚುನಿಟೀಸ್ ಹಂಗೆ ಓಪನ್ ಆಗತ್ತೆ.
0: ಅಂದ್ರೆ ಕಲೆಯನ್ನ ಪ್ರೀತಿಸಿದ್ರೆ ಖಂಡಿತವಾಗ್ಲೂ ಕೆರಿಯರ್ ಆಪರ್ಚುನಿಟೀಸ್ ಇದರಲ್ಲಿ ಇದೆ. ಸೊ ಯುವ ಜನತೆ ಮನಸ್ಸು ಮಾಡಬೇಕು ಅಂತ ಸಮುದ್ರತ ಅವರು ಹೇಳ್ತಾ ಇರೋ ಮಾತು.
1: ಮತ್ತೆ ನನಗಿಂತ ತುಂಬಾ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ಸ್ ಇದಾರೆ ನನ್ನ ವಯಸ್ಸಿನವರೇ, ಅವ್ರಿಗೆಲ್ರಿಗೂ ದೇ ಆರ್ ಹ್ಯಾವಿಂಗ್ ವಂಡರ್ಫುಲ್ ಆಪರ್ಚುನಿಟೀಸ್.
0: ಲೈಕ್
1: ಸ್ಟುಡಿಯೋ ರೆಕಾರ್ಡಿಂಗ್ ಗಳು ಮಾಡ್ತಾರೆ, ಆಲ್ಬಮ್ಸ್ ಗಳು ರಿಲೀಸ್ ಮಾಡ್ತಾರೆ, ಕಚೇರಿಗಳು ಕೊಡ್ತಾರೆ. ಐ ಫೀಲ್ ಐ ಹ್ಯಾವ್ ಲಾಟ್ ಮೋರ್ ಟು ಲರ್ನ್. ಕಲ್ತಷ್ಟೂನು ಮತ್ತೆ ಪಾಠ ಪ್ರಾಕ್ಟೀಸ್ ಮಾಡಿದಷ್ಟೂನು ದ ಬೆಟರ್ ವಿ ಬಿಕಮ್, ಜಾಸ್ತಿ ಆಪರ್ಚುನಿಟೀಸ್ ಓಪನ್ ಅಪ್ ಆಗುತ್ತೆ.
0: ಅಭ್ಯಾಸನೇ ಎಲ್ಲದಕ್ಕೂ ರಹದಾರಿ.
1: ಹೌದು, ಹೇಳ್ಬೋದು.
0: ಅಂದ ಹಾಗೆ ಸಮುದ್ರತ ಅವರ ಬಗ್ಗೆ ನಾನು ಮಾತಾಡ್ತಾ ಮೊದಲೇ ಹೇಳಿದ್ದೆ, ಅವರು ಬರವಣಿಗೆಯಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಅಂತ. ನಿಮ್ಮ ಈ ಒಂದು ಬರವಣಿಗೆಯ ಕ್ರಿಯೆ ಹೇಗೆ ಶುರುವಾಯಿತು?
1: ಸೊ ನನ್ನ ಬರವಣಿಗೆ ಶುರು ಆಗಿದ್ದು ಅಗೇನ್ 11ನೇ ವಯಸ್ಸಿನಲ್ಲಿ. ಸ್ಕೂಲ್ ಅಲ್ಲಿ ನಮ್ಮ ಇಂಗ್ಲಿಷ್ ಟೀಚರ್ ತುಂಬಾ ಪ್ರೋತ್ಸಾಹ ಕೊಡೋರು, ನಿನ್ ಕೈಲಿ ಆಗತ್ತೆ ಬರಿ ಅಂತ. ನಂಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಈ ತರ ಒಂದು ಲೇಟೆಂಟ್ ಬರೆಯೋದಕ್ಕೆ ಇಂಟ್ರೆಸ್ಟ್ ಇದೆ ನನಗೆ ಅಂತ. ಸೊ ನಾನು ಪೊಯಮ್ಗಳು ಬರೆಯಕ್ ಶುರು ಮಾಡಿದ್ದೆ ಆಕ್ಚುಲಿ. ನನ್ನ ಬರವಣಿಗೆ ಮೋಸ್ಟ್ ಆಫ್ ದ ಮರ್ ಇನ್ ಇಂಗ್ಲಿಷ್. ಸೊ ಪೊಯಮ್ಗಳು ಬರೆದೆ, ಅವ್ರು ಅದನ್ನ ಆಕ್ಚುಲಿ ಪ್ರಿಂಟ್ ಮಾಡ್ಕೊಂಡು ಲ್ಯಾಮಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಸೊ ನನಗೆ ಗೊತ್ತಿರಲಿಲ್ಲ ಅಷ್ಟ್ ಇಂಪ್ಯಾಕ್ಟ್ ಇರತ್ತೆ ಬರೆಯೋದ್ರಿಂದ ಅಂತ. ಅಂಡ್ ಬರವಣಿಗೆಯಿಂದ ಯು ಗೆಟ್ ಅ ವಾಯ್ಸ್, ಓದಿ ನಿಮ್ಮ ಓನ್ ಒಪಿನಿಯನ್ಸ್ ಫಾರ್ಮ್ ಮಾಡ್ಕೊಳಕ್ಕೆ ಆಪ್ಷನ್ ಇರತ್ತೆ. ಸೊ ಅವಾಗ ಶುರು ಆಗಿದ್ದ ಬರವಣಿಗೆ ಕಾಲೇಜ್ ಮ್ಯಾಗಝೀನ್ ಕೊಟ್ಟೆ, ಆರ್ಟಿಕಲ್ಗಳು ಬರೆದೆ, ಪರೀಕ್ಷಾ ಪೇ ಚರ್ಚಾಗೆ ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ ಕರೆದಿದ್ರು 9th ಸ್ಟ್ಯಾಂಡರ್ಡ್ ಅಲ್ಲಿ, ಅದಕ್ಕೆ ಬರ್ದೆ, ಅದು ಪಬ್ಲಿಷ್ ಆಯ್ತು. ಸೊ ಹಂಗೆ ಶುರು ಆಯ್ತು, ಇವಾಗ ಪುಸ್ತಕಕ್ಕೆ ಬಂದಿದೆ.
0: ಯಾವ ಪುಸ್ತಕ ಅದು, ಹೇಗೆ ಅವಕಾಶ ಒದಗ್ ಬಂತು?
1: ಸೊ ಮೊದಲು ನಾನೊಂದು ಮ್ಯಾನುಸ್ಕ್ರಿಪ್ಟ್ ಬರ್ದಿದ್ದೆ, ಅದನ್ನ ಯಾಕೆ ಪಬ್ಲಿಷ್ ಮಾಡಬಾರ್ದು, ಯಾಕೆ ಹೊರಗೆ ತರಬಾರ್ದು ಅಂತ ಅನಿಸ್ತು. ಅದಕ್ಕೆ ಬೇರೆ ಬೇರೆ ಪಬ್ಲಿಕೇಶನ್ಸ್ಗೆ ಕಳ್ಸಕ್ ಶುರು ಮಾಡಿದೆ. ಒಂದ್ ಪಬ್ಲಿಕೇಶನ್ ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ ರಿಪ್ಲೈ ಮಾಡಿದ್ರು, ಹೇಳಿದ್ರು ಈ ಮ್ಯಾನುಸ್ಕ್ರಿಪ್ಟ್ ನಾವೆಲ್ದು ಮ್ಯಾನುಸ್ಕ್ರಿಪ್ಟ್ ಇದೆ, ಕಾದಂಬರಿ ಇದು, ಇದನ್ನ ಪಬ್ಲಿಷ್ ಮಾಡಕ್ಕಾಗಲ್ಲ, ಜನಕ್ಕೆ ನೀವ್ ಯಾರು ಅಂತ ಗೊತ್ತಿಲ್ಲ, ಆದ್ರೆ ನಿಮ್ ಬರವಣಿಗೆ ಸ್ಟೈಲ್ ಚೆನ್ನಾಗಿದೆ, ಅದಕ್ಕೆ ನೀವ್ ಯಾಕೆ ಒಂದು ಸಣ್ಣ ಕತೆ ಬರೆದ್ಬಿಟ್ಟು ಒಂದು ಆಂಥಾಲಜಿ ಮಾಡ್ತಿದೀವಿ, ಅದಕ್ಕೆ ಯಾಕೆ ಕಾಂಟ್ರಿಬ್ಯೂಟ್ ಮಾಡಬಾರ್ದು ಅಂತ ಅವರೊಂದು ಪ್ರಾಂಪ್ಟ್ ಕೊಟ್ರು ಕತೆ ಬರೆಯಕ್ಕೆ. ಅದು ಬರೆದು ಕಳಿಸ್ದೆ, ಅವ್ರಿಗೆ ಇಷ್ಟ ಆಯ್ತು, ಅದೆಲ್ಲ ಪ್ರಾಸೆಸ್ ಎಲ್ಲ ಆಗಿ ಇವಾಗ ಪಬ್ಲಿಕೇಶನ್ ಆಗಿದೆ ಪುಸ್ತಕ.
0: ಪುಸ್ತಕ ನಿಮ್ಮ ಕೈಗೆ ಬಂದಿದೆ?
1: ಪುಸ್ತಕ ಕೈಗೆ ಬಂದಿದೆ, ಕರೆಕ್ಟ್.
0: ಇನ್ನಷ್ಟು ಪುಸ್ತಕಗಳನ್ನ ಹೊರತರುವ ಐಡಿಯಾ ಏನಾದ್ರೂ ಇದೆಯಾ?
1: ಅಂದ್ರೆ ಬರಿತಾ ಇರ್ತೀನಿ, ನಾನು ಮಾತಾಡೋಕ್ಕಿಂತ ಐ ಆಮ್ ಮೋರ್ ಕಂಫರ್ಟಬಲ್ ರೈಟಿಂಗ್ ಆರ್ ಸಿಂಗಿಂಗ್ ಆರ್ ಡಾನ್ಸಿಂಗ್. ನನ್ನ ಚೋಸನ್ ಎಕ್ಸ್ಪ್ರೆಷನ್ ಮಾತಲ್ಲ, ಸೊ ಐ ಆಮ್ ಎ ಲಿಟಲ್ ಬಿಟ್ ಅನ್ಕಂಫರ್ಟಬಲ್ ಮಾತಾಡಕ್ಕೆ.
0: ಅಂದ್ರೆ ನಮ್ಮ ಯುವವಾಣಿಯ ಕೇಳುಗರಿಗೆ ಇವತ್ತು ಹೆಚ್ಚಿನ ಮಾತಿಗಿಂತ ಹಾಡುಗಳನ್ನೇ ಕೇಳಿಸ್ಬಿಡೋಣ ಹಾಗಾದ್ರೆ. ಸಮುದ್ರತ ಅವರೇ, ನಿಮ್ಮ ಬರವಣಿಗೆಯ ಒಂದಷ್ಟು ಸಾಲುಗಳನ್ನ ನಮ್ಮ ಕೇಳುಗರಿಗೋಸ್ಕರ ಹೇಳ್ಬೋದಾ?
1: When did she even get here? Indu wonders. She swiftly eyes the women's peculiar mismatched outfit, but quickly turns away and looks out of the window, hoping to avoid awkward small talk with her as well as the driver. Unfortunately for her, her co-passenger has other ideas. Idu nanna baravanige inda ondu small snippet. Nanu illi character na introduce maadta idini. Main character iruvaga story is just about to unfold. ಅದರ ಅರ್ಥ ಅಂದ್ರೆ ಅವಳು ಕ್ಯಾರೆಕ್ಟರ್ ಇಂದು ಅಂತ ಒಬ್ಬಳಿದ್ದಾಳೆ, ಅವಳು ಒಂದು ಕಾರಲ್ಲಿ ಇದ್ದಾಳೆ, ಅವಳ ಪಕ್ಕ ಯಾರೋ ಒಂದು ಕೂತಿದ್ದಾರೆ, ಅವಳು ನೋಡೇ ಇಲ್ಲ ಅವ್ರನ್ನ, ಅವಳು ಅಷ್ಟು ಲಾಸ್ಟ್ ಇನ್ ಥಾಟ್ಸ್ ಆಗಿದ್ದಾಳೆ. ಅದನ್ನ ನೋಟಿಸ್ ಮಾಡ್ತಿರೋದು, ಅವಳ ಬಟ್ಟೆ ನೋಟಿಸ್ ಮಾಡ್ತಿದ್ದಾರೆ. ಬಟ್ ಈ ಕ್ಯಾರೆಕ್ಟರ್ಗೆ ಡ್ರೈವರ್ ಜೊತೆ ಆಗಿರ್ಬೋದು ಅಥವಾ ಅವ್ರ ಕೋ ಪ್ಯಾಸೆಂಜರ್ ಜೊತೆ ಆಗಿರ್ಬೋದು ಮಾತಾಡಕ್ ಬೇಕಿಲ್ಲ.
0: ಕೌತುಕ ಮೂಡಿಸುವಂತಹ ಹಲವಾರು ಕಥೆಗಳು ನಿಮ್ಮ ಲೇಖನದಿಂದ ಹೊರಬರಲಿ ಅಂತ ಆಕಾಶವಾಣಿ ಬೆಂಗಳೂರು ಯುವವಾಣಿ ತಂಡದಿಂದ ನಾವು ಕೂಡ ಹಾರೈಸ್ತಾ ಇದೀವಿ.
1: ಥ್ಯಾಂಕ್ ಯು.
0: ಸಮುದ್ರತ ಅವರೇ, ನಿಮ್ಮ ಶಿಕ್ಷಣದ ವಿಚಾರಕ್ಕೆ ಬರೋಣ. ಬಿಟೆಕ್ ಓದ್ತಾ ಇದ್ದೀರಾ, ವಿಜ್ಞಾನವನ್ನ ಈ ಎಲ್ಲಾ ಕಲೆಗಳ ಜೊತೆಯಾಗಿ ನಿಭಾಯಿಸಿಕೊಂಡು ಹೋಗೋದು ಸುಲಭ ಅನ್ನಿಸ್ತಾ ಇದೆಯಾ? ಮುಂದೇನ್ ಮಾಡಬೇಕು ಅಂತ ಇದ್ದೀರಾ ನೀವು?
1: ಇವಾಗ ನಾನು ಬಿಟೆಕ್ ಬಯೋಟೆಕ್ನಾಲಜಿ ಓದ್ತಿದ್ದೀನಿ, ಮುಂದೆ ನಾನು ಕ್ಯಾನ್ಸರ್ ರಿಸರ್ಚ್ ಗೆ ಹೋಗೋಣ ಅಂತಿದ್ದೀನಿ, ಅದು ನನ್ನ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಆಗಿದೆ. ಕಲೆ ಎಷ್ಟು ಕ್ರಿಯೇಟಿವ್ ಆಗಿ ಎಷ್ಟು ನಮ್ಮದೇ ಆದ ಯೋಚನೆಗಳು ಚಿಂತನೆ

0: ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡ್ಕೊಳಕಾಗತ್ತು. ವಿಜ್ಞಾನ ಇಸ್ ದ ಎಕ್ಸಾಕ್ಟ್ ಆಪೋಸಿಟ್, ಬಟ್ ಅದು ಒಂಥರ ಕಾಂಪ್ಲಿಮೆಂಟ್ರಿ ಅನ್ಸತ್ತೆ ನನಗೆ. ಎಲ್ಲ ಫ್ಯಾಕ್ಟ್ ಬೇಸ್ಡ್ ಇರುತ್ತೆ, ಎಲ್ಲ ರಿಸರ್ಚ್ ಬೇಸ್ಡ್ ಇರುತ್ತೆ, ಏನಿದೆಯೋ ಅದಿರತ್ತೆ. ಅದಕ್ಕೆ ನಮ್ಮ ಓನ್ ಇಂಟರ್ಪ್ರಿಟೇಷನ್ಸ್ ಅಷ್ಟೊಂದಿರಲ್ಲ. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟು ಮಿ, ನನಗೆ ಅದರಲ್ಲಿ ತುಂಬಾ ಆಸಕ್ತಿ ಇದೆ.
1: ಪಿಯುಸಿಯಲ್ಲಿ ಸ್ಟೇಟ್ ಲೆವೆಲ್ ರ್ಯಾಂಕ್ ಪಡೆದಿದ್ರಿ, ಎಕ್ಸ್ಪೆಕ್ಟೇಷನ್ ಇತ್ತ?
0: ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಇತ್ತು, ಆದ್ರೆ ಇನ್ನೂ ಚೆನ್ನಾಗಿ ಬರತ್ತೆ ಅಂತಿತ್ತು ರ್ಯಾಂಕ್ ಅಲ್ಲಿ. ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಸ್ಟೇಟ್ ರ್ಯಾಂಕ್ 31 ಬಂದಿತ್ತು ನನಗೆ. ನನಗೆ ಆಕ್ಚುಲಿ ರಿಸಲ್ಟ್ ದಿವಸ ನನಗೆ ಚೂರು ಬೇಜಾರಾಗಿತ್ತು, ಇನ್ನೂ ಜಾಸ್ತಿ ಬರ್ಬೋದಿತ್ತಲ್ಲ ಅಂತ. ಆಮೇಲೆ ಕಾಲೇಜಿಂದ ಹೇಳಿದ್ರು, ನಿಮಗೆ ಸ್ಟೇಟ್ ರ್ಯಾಂಕ್ 31 ಬಂದಿದೆ, ಕಂಗ್ರಾಚ್ಯುಲೇಷನ್ಸ್ ಅಂತ ವಿಜ್ಞಾನದಲ್ಲಿ. ಸೊ ಆಮೇಲೆ ಐ ವಾಸ್ ವೆರಿ ಹ್ಯಾಪಿ.
1: ನಿಮ್ಮ ವಯಸ್ಸಿನ ವಿದ್ಯಾರ್ಥಿಗಳು ಓದ್ಲೂಬೇಕು, ಕಲೆನೂ ಕೂಡ ನಿಭಾಯಿಸಬೇಕು ಅಂತ ಅಂದ್ಕೊಳ್ಳೋರ್ಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಐ ಫೀಲ್ ಇಂಟ್ರೆಸ್ಟ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಎರಡೂ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಕೆಲವರು ಫೋರ್ಸಿಬಲ್ ಆಗಿ ಬಂದಿರ್ತಾರೆ ಕಲೆಗೆ. ಐ ಫೀಲ್ ಫೋರ್ಸಿಬಲ್ ಆಗಿ ಬಂದಿರುವಾಗ ದರ್ ಇಸ್ ಓನ್ಲಿ ಸೋ ಲಾಂಗ್ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಕ್ಕಾಗೋದು. ಜೆನ್ಯೂನ್ ಆಸಕ್ತಿ ಇದ್ರೆ ಕಲೆಯಲ್ಲಿ, ಅಥವಾ ಜೆನ್ಯೂನ್ ಆಸಕ್ತಿ ಇದ್ರೆ ಏನಾದ್ರಲ್ಲೂ ಓದಲ್ಲಿ ಬರೆಯೋದ್ರಲ್ಲಿ, ಅವಾಗಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್, ಅದು ನಾನು ಐ ಆಲ್ಸೋ ಸ್ಟ್ರಗಲ್ ವಿತ್ ಇಟ್ ಎ ಲಿಟಲ್ ಬಿಟ್. ಬಟ್ ಟೈಮ್ ಅನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀವಿ, ಯಾವ್ದಕ್ಕೆ ಒಂದ್ರಲ್ಲಿ ಕಡಿಮೆ ಆದ್ರೆ ಟೈಮು ಇನ್ನೊಂದಕ್ಕೆ ಜಾಸ್ತಿ ಕೊಡ್ಬೋದು.
1: ಅಂದ್ರೆ ಜೆನ್ಯೂನ್ ಆಸಕ್ತಿ ಇರುವಂತಹ ಕ್ಷೇತ್ರದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ ಅನ್ನೋ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತಿದ್ದೀರಾ. ಸಮುದ್ರತ ಅವರು ತಮ್ಮದೇ ಆದಂತಹ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿ 1 ವರ್ಷ ಕಳೆದಿದೆ. ಓದಿನ ಜೊತೆ ಜೊತೆಯಾಗಿ, ಕಲೆಯ ಜೊತೆ ಜೊತೆಯಾಗಿ ನಿಮ್ಮ ಉದ್ಯಮವನ್ನ ನೀವು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೀರಾ, ಹೇಗ್ ಸಾಧ್ಯ ಆಯ್ತು ಇದೆಲ್ಲ?
0: ಸೊ ನಂದಿರೋದು ಇವಾಗ ಡಿಸೈನ್ ಕಂಪನಿ, ಅಂಡ್ ಡಿಸೈನ್ ಇಸ್ ಆಲ್ಸೋ ಒಂಥರ ಕಲೆನೆ, ವಿಜುವಲ್ ಮೀಡಿಯಂ ಆಫ್ ಎಕ್ಸ್ಪ್ರೆಷನ್ ಅದು. ಸೊ ಅದು ನನಗೆ ಅಷ್ಟೊಂದು ಡಿಫ್ರೆಂಟ್ ಅಂತ ಅನಿಸ್ಲಿಲ್ಲ. ಅದರಲ್ಲೂ ನನಗೆ ಆಸಕ್ತಿ ಇದೆ, ನಾನು ಪೇಂಟಿಂಗ್ ಮಾಡ್ತೀನಿ, ಡ್ರಾಯಿಂಗ್ ಮಾಡ್ತೀನಿ, ಸ್ಕೆಚಿಂಗ್ ಮಾಡ್ತೀನಿ. ಸೊ ಅದ್ರ ಜೊತೆ ಡಿಸೈನಿಂಗ್ ಕೂಡ ಒಂದು ಇಂಟ್ರೆಸ್ಟಿಂಗ್ ಫೀಲ್ಡ್ ಅನಿಸ್ತು ನನಗೆ. ಅಂಡ್ ಡಿಸೈನ್ ಇಸ್ ಆಲ್ವೇಸ್ ಎ ನೀಡ್, ಎಲ್ರಿಗೂ ಬೇಕಾಗ್ತಾನೆ ಇರುತ್ತೆ. ಮದುವೆ ಇನ್ವಿಟೇಷನ್ಗಳಾಗ್ಬೋದು, ಅಥವಾ ಕಂಪನಿಗೆ ಕಾರ್ಪೊರೇಟ್ ಇವೆಂಟ್ಸ್ಗಳಿಗಾಗ್ಬೋದು, ಇವೆಂಟ್ ಇದ್ದೇ ಇರುತ್ತೆ. ಅಂಡ್ ಇನ್ನೊಬ್ರು ಶುಭ ಕಾರ್ಯದಲ್ಲಿ, ಇನ್ನೊಬ್ರು ಪಾಸಿಟಿವ್ ಇವೆಂಟ್ಸ್ ಅಲ್ಲಿ ನಮ್ದು ಒಂದು ಪಾರ್ಟ್ ಇರೋದು ಇಸ್ ವೆರಿ ಪ್ಲೆಸೆಂಟ್ ಫೀಲಿಂಗ್. ಅದಕ್ಕೆ ಡಿಸೈನ್ ಕಂಪನಿ ನಾನು ಶುರು ಮಾಡಿದೆ.
1: ನಿಮ್ಮ ಉದ್ಯಮ ಹೇಗ್ ಶುರುವಾಯ್ತು, ಹೇಗ್ ನಡೀತಾ ಇದೆ, ಮುಂದೆಲ್ಲ ಏನ್ ಯೋಚನೆಗಳಿದೆ?
0: ನಾನು ಡಿಸೈನ್ ಕಂಪನಿ ಶುರು ಮಾಡಿದ್ದು ಸಣ್ಣದಾಗಿ ಶುರು ಮಾಡಿದೆ, ನಾನೊಬ್ಳೆ. ಓವರ್ 1 ಇಯರ್ ಆಯ್ತು ಶುರು ಮಾಡಿ, ಮತ್ತೆ ಒಬ್ಳೆ ಶುರು ಮಾಡಿದ್ದು ಇವಾಗ ಟೀಮ್ ಆಗಿ ಬೆಳೆದಿದೆ.
1: ನೀವು ಮರೆಯೋಕಾಗ್ದಿರೋಂತಹ ಪ್ರಾಜೆಕ್ಟ್ ಯಾವ್ದಾದ್ರು ಮಾಡಿದ್ದೀರಾ?
0: ಮರೆಯೋಕಾಗ್ದಿರೋ ಅಂತ ಪ್ರಾಜೆಕ್ಟ್ ಅಂದ್ರೆ ಒಂದು NGO ಡಿಸೈನ್ ಮಾಡ್ಲಿಕ್ಕೆ ಕೇಳಿದ್ರು. ಸೊ ಅವ್ರು ಮಾಡ್ತಿರೋ ಕೆಲಸ ನನಗೆ ತುಂಬಾ ಇನ್ಸ್ಪಿರೇಷನಲ್ ಅನಿಸ್ತು. ಅವರು ವಿಮೆನ್ ಸೇಫ್ಟಿಗೆ ಮಾಡ್ತಿದ್ದು. ಸೊ ಆ ಪ್ರಾಜೆಕ್ಟ್ ನನಗೆ ತುಂಬಾ ಮೆಮೊರೇಬಲ್ ಆಗಿದೆ.
1: ಒಬ್ಬ ಹೆಣ್ಣು ಮಗಳಾಗಿ ಮಹಿಳಾ ಸುರಕ್ಷತೆಯ ಬಗ್ಗೆ ನಿಮ್ಮ ಉದ್ಯಮದಿಂದ ಮಾಡಿದಂತಹ ಒಂದಷ್ಟು ಕಾರ್ಯಗಳು ಬಹಳ ಖುಷಿ ಕೊಟ್ಟಿದೆ ಅಂತ ಮಾತು ಹೇಳ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಸಮುದ್ರತ ಅವರು ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಹೇಗೆ ಈ ಒಂದು ಪ್ರಯಾಣ ಶುರುವಾದದ್ದು?
0: ಇದು ಚಿಕ್ಕ ವಯಸ್ಸಿನಿಂದಾನೇ ಇನ್ಕಲ್ಕೇಟ್ ಆಯ್ತು ನನಗೆ. ಅಪ್ಪ ಅಮ್ಮ ಇಬ್ರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳೋರು. ಮತ್ತೆ ಅಮ್ಮ ಕೂಡ ಸ್ವಯಂ ಸೇವಕಿಯಾಗಿ ತುಂಬಾ ಆರ್ಗನೈಸೇಷನ್ಸ್ಗೆ ಹೋಗೋರು, ನನ್ನ ಕರ್ಕೊಂಡು ಹೋಗೋರು. ಸೊ ಫುಡ್ ಕ್ಯಾಂಪ್ಗಳು ಮಾಡೋರು. ಅಪ್ಪ ಅಮ್ಮ ಇಬ್ರು ವೈದ್ಯರಾದ್ರಿಂದ ಹೆಲ್ತ್ ಕ್ಯಾಂಪ್ಗಳು, ಹೆಲ್ತ್ ಚೆಕಪ್ಗಳು ಎಲ್ಲ ಫ್ರೀ. ಆ ತರದ್ರಿಂದ ಶುರು ಆಯ್ತು. ಅದನ್ನ ನೋಡಿ ನೋಡಿ ನನಗೂ ಬಂತು, ಹೌದು ವಿ ಹ್ಯಾವ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ನಾನು ವಾಲಂಟಿಯರ್ ಬೇಸಿಸ್ ಅಲ್ಲಿ ಹೋಗಿ ಮಾಡ್ತೀನಿ. ಹಂಗೆ ಲಯನ್ಸ್ ಕ್ಲಬ್ ಅಲ್ಲಿ ಕೂಡ ಮೆಂಬರ್ ಆಗಿದ್ದೀನಿ.
1: ಈ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ನಿಭಾಯಿಸಿದಂತಹ ಸಮಯದಲ್ಲಿ ಒಬ್ಬ ಯೂತ್ ಆಗಿ ಏನನ್ಸುತ್ತೆ?
0: ಒಂಥರ ಎಂಟೈಟಲ್ಡ್ ಅನ್ಸುತ್ತೆ. ನಾವು ನಮ್ ಬಗ್ಗೆನೆ ಎಷ್ಟು ಯೋಚನೆ ಮಾಡ್ತಿರ್ತೀವಿ, ಹೊರಗಡೆ ನೋಡಿದಾಗ ಎಷ್ಟು ಜನಕ್ಕೆ ಎಷ್ಟು ಕಷ್ಟಗಳಿದೆ, ಎಷ್ಟು ಯೋಚನೆ ಮಾಡುವಂತ ವಿಷಯಗಳಿದೆ, ಎಷ್ಟು ಹೆಲ್ಪ್ ಮಾಡಬಹುದು ನಾವು ಆಸ್ ಒನ್ ಪರ್ಸನ್, ಒಂದ್ ವಾಯ್ಸ್ ಇಟ್ಕೊಂಡು, ಅಥವಾ ಒಂದ್ ವಾಟ್ ಎವರ್ ಮೀನ್ಸ್ ನಮ್ಮ ಹತ್ರ ಇದೆ. ಸೊ ಅದರಿಂದ ನಾವು ಎಷ್ಟು ಸ್ವಾರ್ಥವಾಗಿ ಯೋಚನೆ ಮಾಡ್ತೀವಿ ಅಂತ ಅನ್ಸುತ್ತೆ. ಅದಕ್ಕೆ ಆದಷ್ಟು ಟ್ರೈ ಟು ಹೆಲ್ಪ್ ಔಟ್.
1: ಯುವವಾಣಿ ಕಾರ್ಯಕ್ರಮದಲ್ಲಿ ಸಮುದ್ರತ ಅವರ ಜೊತೆಯಾಗಿ ಮಾತುಕತೆ ಮುಂದುವರಿತಾ ಇದೆ. ಸಾಕಷ್ಟು ವಿಚಾರಗಳನ್ನ ನಿಮ್ಮ ಬಗ್ಗೆ ತಿಳ್ಕೊಂಡ್ವಿ, ಅದರ ಜೊತೆಯಾಗಿ ನೀವು ನಂಬಿರುವಂತಹ ಆದರ್ಶಗಳು, ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಮೌಲ್ಯಗಳು, ಸಮಯ ಪಾಲನೆ, ಶಿಸ್ತು, ಇದೆಲ್ಲದರ ಬಗ್ಗೆ ತಿಳ್ಕೊಂಡ್ವಿ. ಯುವವಾಣಿ ಕಾರ್ಯಕ್ರಮದಲ್ಲಿ ಸಮುದ್ರತ ನಿಮಗೋಸ್ಕರ ಒಂದು ಸ್ಪೆಷಲ್ ಆದ ಟೈಮ್ ಮೆಷಿನ್ ಇದೆ. ಒಂದಷ್ಟು ಕಾಲಘಟ್ಟವನ್ನ ನಾನು ಹೇಳ್ತೀನಿ, ಆ ಒಂದು ಸಮಯದಲ್ಲಿ ನಿಮಗೇನ್ ಅನ್ನಿಸ್ತು ಅನ್ನೋದನ್ನ ನಮ್ಮ ಜೊತೆಯಾಗಿ ಹೇಳಬೇಕು, ಆಗ್ಬೋದಾ?
0: ಎಸ್.
1: 6 ವರ್ಷದ ಹುಡುಗಿ.
0: 6 ವರ್ಷದ ಹುಡುಗಿ ಅಂದ್ರೆ

0: ಹಂಗೆ ಅನ್ಪಿದೆ. ಅಜ್ಜಿ ಮನೆಯಲ್ಲಿ ಅಜ್ಜಿ ಬೆಳಗ್ಗೆ 7 ಗಂಟೆಗೆ ಎಬ್ಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸೋರು
1: ಆಹಾ
0: ಸಮ್ಮರ್ ಹಾಲಿಡೇ ಟೈಮ್ ಅಲ್ಲಿ ಸಂಗೀತ ಹಾಡ್ಬೇಕು ನೀನು ಹೇಳು ಅಂತ. ಸೊ ಅಜ್ಜಿ ಮನೇಲಿ ಇದ್ದಾಗೂ ನಾನು ಬಿಡ್ತಿರ್ಲಿಲ್ಲ.
1: 10ನೇ ತರಗತಿ.
0: 10ನೇ ತರಗತಿ ಫುಲ್ ಬೋರ್ಡ್ ಎಕ್ಸಾಮ್ ಟೆನ್ಷನ್ ಇತ್ತು.
1: ಮೊದಲ ಬಾರಿ ಸ್ಟೇಜ್ ಹತ್ತಿದ್ದು?
0: ಅಯ್ಯೋ ತುಂಬಾ ಟೆನ್ಷನ್ ಇತ್ತು, ಗಂಟ್ಲೆ ಬರ್ಲಿಲ್ಲ, ತುಂಬಾ ಜನ ನೋಡಿ ವರಿ ಆಗಿತ್ತು, ಬಟ್ ತುಂಬಾ ಚೆನ್ನಾಗಾಯ್ತು, ನಂಗೆ ಖುಷಿ ಆಯ್ತು. ಆಮೇಲೆ
1: ಮೊದಲ ಬಹುಮಾನ?
0: ಮೊದಲ ಬಹುಮಾನ ಶಾಲೆಯಲ್ಲಿ ಮ್ಯೂಸಿಕ್ ಕಾಂಪಿಟಿಷನ್ ಅಲ್ಲಿ ಸಿಕ್ಕಿದ್ದು. ಅವಾಗ ಒಂಚೂರು ಪ್ರೋತ್ಸಾಹ ಸಿಕ್ತು, ಒಂಚೂರು ಇನ್ಸ್ಪಿರೇಷನ್ ಬಂತು, ಓ ನಾನು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಗೆಲ್ಬೋದಲ್ಲ ಅಂತ.
1: ಮೊದಲ ಸೋಲು?
0: ಮೊದಲ ಸೋಲು ಅಂದ್ರೆ ಶಾಲೆಯಿಂದ ಒಂದು ಇಂಟರ್ ಸ್ಕೂಲ್ ಕಾಂಪಿಟಿಷನ್ ಗೆ ಕಳಿಸಿದ್ರು, ಆವಾಗ ನಾನೊಬ್ಳೆ ಹಾಡುವಂತ. ಆವಾಗ ನನಗೆ ಅಗೇನ್ ಸ್ಟೇಜ್ ಫಿಯರ್ ಆಗಿ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ಚೆನ್ನಾಗಿ ಹಾಡಕ್ ಆಗ್ಲಿಲ್ಲ. ಸೊ ಅವಾಗ ಅನಿಸ್ತು, ಓ ಐ ಹ್ಯಾವ್ ಟು ಓವರ್ಕಮ್ ದಿಸ್ ಅಂತ. ಸೊ ಹ್ಯಾಸ್ ಟು ಬಿ ಮೊದಲ ಸೋಲು.
1: ಮಧ್ಯರಾತ್ರಿ 12 ಗಂಟೆ?
0: ಮಧ್ಯರಾತ್ರಿ 12 ಗಂಟೆ ನಾನು ಮೋಸ್ಟ್ ಆಫ್ ಮೈ ಕ್ರಿಯೇಟಿವ್ ಥಿಂಗ್ಸ್ ಓದೋದು, ಬರೆಯೋದು, ಹಾಡೋದು, ನೃತ್ಯ ಎಲ್ಲ ಮಧ್ಯರಾತ್ರಿ 12 ಗಂಟೆಗೆ ಆಗೋದು.
1: ಬೆಳಗ್ಗೆ 6 ಗಂಟೆ?
0: ಬೆಳಗ್ಗೆ 6 ಗಂಟೆ ನಿದ್ದೆ ಇಲ್ಲ. ಬೆಳಗ್ಗೆ 6 ಗಂಟೆ ಅಂದ್ರೆ ಸ್ಕೂಲ್ ರನ್ ಅಥವಾ ಕಾಲೇಜ್ ರನ್.
1: ಇನ್ನು 10 ವರ್ಷಗಳ ನಂತರ?
0: 10 ವರ್ಷಗಳ ನಂತರ ಅಂದ್ರೆ ವಿಜ್ಞಾನ ಫೀಲ್ಡ್ ಅಲ್ಲೂ ಇರ್ಬೇಕು ಅಂತ, ಓದು ಬರೆದು ಮುಗಿಸಿ ರಿಸರ್ಚ್ ಫೀಲ್ಡ್ ಅಲ್ಲಿ ಇರ್ಬೇಕು ಅಂತ. ಮತ್ ಹಂಗೆ ಕಲೆನೂ ಮುಂದುವರ್ಸ್ಕೊಂಡು ಹೋಗೋದು, ಇನ್ನು ಒಂದಷ್ಟು ಬರವಣಿಗೆಗಳನ್ನ ಹೊರತರೋದು. ಸೊ ಬೆಟರ್ ವರ್ಷನ್ ಆಫ್ ಮೀ.
1: ವಂಡರ್ಫುಲ್. ಈಗ ನಿಮಗಾಗಿ ಮತ್ತೊಂದು ಹೊಸ ತರದ ಸವಾಲು ಕಾಯ್ತಾ ಇದೆ ನಮ್ಮ ಯುವವಾಣಿಲಿ. ನಾನು ನಿಮಗೆ ಒಂದಷ್ಟು ಪದಗಳನ್ನ ಹೇಳ್ತಾ ಹೋಗ್ತೀನಿ, ಪ್ರತಿಯೊಂದು ಪದಕ್ಕೂ ನೀವು ಒಂದು ಹಾಡಿನ ಸಾಲನ್ನ ಹೇಳಬೇಕು, ಆಗ್ಬೋದಾ?
0: ಆಗತ್ತೆ. ಎಸ್.
1: ವಂಡರ್ಫುಲ್. ಶುರು ಮಾಡೋಣವಾ?
0: ಎಸ್.
1: ಸಂಗೀತ.

0: ಭರತನಾಟ್ಯ.
1: ಭರತನಾಟ್ಯಕ್ಕೆ ಒಂದು ಜತಿ ಹಾಡ್ಬೋದಾ? ತದ್ಧಿತ್ತಕ ದಿನ ಧೀಮ್, ಧಿತ್ತಕ ದಿನ ಧೀಮ್, ತಕ ದಿನ ಧೀಮ್, ತಕಿಟ ತಾಮ್ ತದಿಗಿಣ ತುಂ ಧೀಮ್, ತಕಿಟ ತಾಮ್ ತದಿಗಿಣ ತುಂ ಧೀಮ್, ತಕಿಟ ತಾಮ್ ತದಿಗಿಣ ತುಂ ಧೀಮ್.
0: ವಿಜ್ಞಾನ.
1: ಕೊಡು ಬೇಗದು ಯಮತಿ ಸರಸ್ವತಿ, ಅಂದ್ರೆ ವಿಜ್ಞಾನ ಇನ್ನೂ ವೃದ್ಧಿ ಆಗ್ಲಿ ಅಂತ.
0: ಪುಸ್ತಕ.
1: ಒಂದು ಸರಸ್ವತಿ ಹಾಡು. ವೀಣಾವಾದಿನಿ ಶುಭಮತಿ ದಾಯಿನಿ, ಪುಸ್ತಕ ಹಸ್ತೆ ದೇವನುತೆ.
0: ಕನಸು.
1: ಕಡೆನ ಕನಸಿನಲಿ ಗೋವಿಂದನ, ಕಡೆನ ಕನಸಿನಲಿ.
0: ಗುರು.
1: ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ.
0: ಅಮ್ಮ.
1: ಇದು ಅಮ್ಮನ ಬಗ್ಗೆ ಒಂದು ಸಂಸ್ಕೃತದ ಹಾಡು.

0: ಅಪ್ಪ
1: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ.
0: ಸ್ನೇಹ
1: ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ.
0: ಭಾರತ

0: ಜೀವನ
1: ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ.
0: ನಿಮ್ಮ ಜೀವನ ನೌಕೆ ಕೂಡ ಗುರಿಯ ತೀರವನ್ನ ಸೇರ್ಲಿ ಅಂತ ನಾವು ಯುವವಾಣಿ ತಂಡದಿಂದ ನಿಮ್ಗೆ ಹಾರೈಸ್ತಾ ಇದೀವಿ.
1: ಧನ್ಯವಾದ.
0: ಕಾರ್ಯಕ್ರಮ ಕೇಳ್ತಾ ಇರುವಂತಹ ಯುವಕರಿಗೆ ನಿಮ್ಮ ಮಾತು ಏನು?
1: ಐ ಥಿಂಕ್ ಯುವಕರಾಗಿ ವಿ ಆರ್ ದ ಫ್ಯೂಚರ್ ಆಫ್ ದ ಕಂಟ್ರಿ. ದೇಶದ ಮುಂದಿನ ಪ್ರಜೆಗಳು ನಾವೇ. ಸೊ ನಮಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ನಮ್ಮ ದೇಶವನ್ನ ಮತ್ತೆ ನಮ್ಮ ಓನ್ ಸೆಲ್ಸ್ ಅನ್ನ ಯಾವಾಗ್ಲೂ ಬೆಟರ್ಮೆಂಟ್ಗೆ ತಗೊಂಡು ಹೋಗ್ಬೇಕು.

0: ಮಾಡಬೇಕು ಅಂತ. ಸೊ ನಿಮಗೆ ಆಸಕ್ತಿ ಇರೋ ಫೀಲ್ಡ್ಗಳಲ್ಲಿ ನಿಮಗೆ ಆದಷ್ಟು ಹೆಲ್ಪ್ ಮಾಡಿ, ಒಳ್ಳೆ ಕೆಲಸಗಳನ್ನ ಮಾಡಿ, ಮತ್ತೆ ದೊಡ್ಡವರಿಂದ ಇನ್ಸ್ಪಿರೇಷನ್ ತಗೊಳ್ಳಿ, ತಗೊಂಡು ಲೆಟ್ ಅಸ್ ಆಲ್ ವರ್ಕ್ ಟುವರ್ಡ್ಸ್ ಅ ಬೆಟರ್ ವರ್ಲ್ಡ್.
1: ಸಂಗೀತ, ನೃತ್ಯ, ಉದ್ಯಮ, ವಿಜ್ಞಾನ, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಸಮಯವನ್ನ ಪ್ರತಿಯೊಂದಕ್ಕೂ ಕೂಡ ಮಾಡಿಕೊಂಡು ನೀವು ಸಮಯದ ಸದುಪಯೋಗ ಮಾಡ್ಕೋತಾ ಇದ್ದೀರಾ. ಯುವ ಜನತೆ ಕೂಡ ಸಮಯದ ಸದುಪಯೋಗ ಮಾಡ್ಕೋಬೇಕಾದ್ರೆ ಏನಾದರೂ ಅವ್ರಿಗೆ ಟಿಪ್ಸ್ ಕೊಡ್ತೀರಾ?
0: ಸಮಯದ ಸದುಪಯೋಗ ಅಂದ್ರೆ ಐ ಫೀಲ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ನನಗೂ ಆಗತ್ತೆ, ಸೋಷಿಯಲ್ ಮೀಡಿಯಾ ಯೂಸೇಜ್. ಅದನ್ನ ನಾವು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಕ್ ಆಗಲ್ಲ, ಬಿಕಾಸ್ ದಟ್ ಇಸ್ ಅವರ್ ವೇ ಆಫ್ ಸ್ಟೇಯಿಂಗ್ ಕನೆಕ್ಟೆಡ್. ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಆ ಟೈಮ್ ಅನ್ನ ನಾವು ಸುಮ್ನೆ ಸ್ಪೆಂಡ್ ಮಾಡಕ್ಕಿಂತ ನಮಗೆ ಇಂಟ್ರೆಸ್ಟ್ ಇರೋದನ್ನ ನಾವು ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಅದನ್ನೇ ಉಪಯೋಗಿಸ್ಬೋದು. ಟು ಸ್ಟೇ ಕನೆಕ್ಟೆಡ್ ವಿತ್ ಬೆಟರ್ ಪೀಪಲ್, ಪೀಪಲ್ ಹೂ ಮೇಕ್ ಅಸ್ ಬೆಟರ್, ಪೀಪಲ್ ಹೂ ವಿ ಆರ್ ಇನ್ಸ್ಪೈರ್ಡ್ ಬೈ. ಸೊ ಅದಕ್ಕೆ ಉಪಯೋಗಿಸಿದ್ರೆ ಇನ್ಸ್ಟೆಡ್ ಆಫ್ ಜಸ್ಟ್ ಸ್ಕ್ರೋಲಿಂಗ್. ಸೊ ಐ ಫೀಲ್ ದಟ್ ಇಸ್ ಒನ್ ವೇ ಆಫ್ ಟೈಮ್ ಮ್ಯಾನೇಜ್ಮೆಂಟ್, ಸದುಪಯೋಗ ಆಫ್ ಸಮಯ.
1: ಥ್ಯಾಂಕ್ ಯು ಸೋ ಮಚ್, ನಿಮ್ಮೊಟ್ಟಿಗೆ ಮಾತಾಡಿ ಖುಷಿ ಆಯ್ತು. ಇವತ್ತು ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ ಬಂದ್ರಿ, ಹೇಗ ಅನ್ನಿಸ್ತು ನಿಮ್ಗೆ?
0: ತುಂಬಾ ಖುಷಿ ಆಯ್ತು, ಐ ಫೀಲ್ ವೆರಿ ಆನರ್ಡ್. ನಂಗೆ ಇನ್ನೂ ಮಾಡಕ್ಕೆ ತುಂಬಾ ಕೆಲಸ ಇದೆ, ತುಂಬಾ ಅಚೀವ್ ಮಾಡೋದಿದೆ, ತುಂಬಾ ಸೊಸೈಟಿಗೆ ಗಿವ್ ಬ್ಯಾಕ್ ಮಾಡೋದಿದೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ.
1: ಧನ್ಯವಾದ.
0: ಧನ್ಯವಾದ.
1: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿನ ಬಹುಮುಖ ಪ್ರತಿಭೆ ಸಮುದ್ರತಾ ಅವರ ಜೊತೆಯಾಗಿ ಸಂದರ್ಶನ ಮುಡಿಬಂತು. ಸಂದರ್ಶನ ನಿಮ್ಮನ್ನ ತಲುಪಿದೆ ಅಂತ ನಾವು ಭಾವಿಸ್ತಾ ಇದೀವಿ. ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಯುವ ಜನತೆಗೆ ಸಮಯದ ಸದುಪಯೋಗ ಆಗಿರಬಹುದು, ಶಿಸ್ತಿನ ಜೀವನವಾಗಿರಬಹುದು, ಅಭ್ಯಾಸದಿಂದಾನೇ ಯಶಸ್ಸು ಅನ್ನೋದು ದೊರೆಯುತ್ತೆ. ಈ ರೀತಿಯಾದಂತಹ ಅನೇಕ ವಿಚಾರಗಳನ್ನ ಸಮುದ್ರತಾ ಅವರ ಮಾತುಗಳಲ್ಲಿ ನಾವು ಕೂಡ ಕಂಡುಕೊಂಡ್ವಿ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಯುವವಾಣಿ ಕಾರ್ಯಕ್ರಮದ ಈ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದೀವಿ. ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಸಮುದ್ರತಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಮಮತಾ, ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಪ್ರಿಯ ಕೇಳಿದರೆ, ನಾಳೆ ಬೆಳಿಗ್ಗೆ 6:30 ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರ ಚಿಂತನ ಪ್ರಸಾರವಾಗಲಿದೆ. ನಾಳೆ ಬೆಳಿಗ್ಗೆ 9:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಮಹೋತ್ಸವ ಕುರಿತು ವಿಶೇಷ ಕಾರ್ಯಕ್ರಮ. ಇದರಲ್ಲಿ ವನಮಹೋತ್ಸವದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಕುರಿತು ಹಾಸನದ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ವಿ ಏಡುಕೊಂಡಲು ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲು

ವಿಮಲ್ಸೂದನ್. 9 ಗಂಟೆಗೆ ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತೀರಿ. 10 ಗಂಟೆಗೆ ಚಿನ್ನರ ಲೋಕ ರಸಪ್ರಶ್ನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಮೂಡಿಬರಲಿದೆ. 11:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಸಪ್ಪ ಭಜಂತ್ರಿಯವರ ಕ್ಲಾರಿನೆಟ್ ವಾದನ ಮೂಡಿಬರಲಿದೆ.

0: ನಾಳೆ ಸಂಜೆ 6:50 ಕೃಷಿರಂಗದಲ್ಲಿ ಹಸಿರು ಇಂಧನ ಈ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಜೈವಿಕ ಇಂಧನ ಮತ್ತು ಪರಿಸರ ಈ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಬಾಲಕೃಷ್ಣೇಗೌಡ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಅರಳಿಕಟ್ಟೆ ಬಿತ್ತರವಾಗ್ತಾ ಇದೆ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಸಮಯ 10:00. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಯೇ ಆಕಾಶವಾಣಿ ಹೈ ಸಂಗೀತ ಕೆ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಆಜ್ ರಾತ್ ಪ್ರಸ್ತುತ ಹೈ ಖಯಾಲ್ ಗಾಯನ್. ಕಲಾಕಾರ ಹೈ ಪಂಡಿತ್ ಅರ್ನೋಬ್ ಚಟ್ಟೋಪಾಧ್ಯಾಯ. ಕಿರಾನಾ ಘರಾನಾ ಕೆ ದಿಗ್ಗಜ್ ಕಲಾಕಾರ ಉಸ್ತಾದ್ ಅಬ್ದುಲ್ ಕರೀಮ್ ಖಾನ್ ಔರ್ ಉಸ್ತಾದ್ ವಾಹಿದ್ ಖಾನ್ ಕಾ ಹಾಥ್ ಥಾಮ್ ಕರ್ ಜಿಸ್ ಸಾಂಗೀತಿಕ ವಿರಾಸತ್ ಕಿ ಶುರುವಾತ್ ಹುಯಿ ಥಿ ಉಸ್ನೇ ಯುಗೋ ಕಾ ಸಫರ್ ತಯ ಕಿಯಾ ಔರ್ ಆಜ್ ಇಸೇ ಆಗೆ ಬಢಾನೆ ವಾಲೆ ಗುಣೀ ಕಲಾಕಾರೋ ಮೇ ಪಂಡಿತ್ ಅರ್ನೋಬ್ ಚಟ್ಟೋಪಾಧ್ಯಾಯ ಕಾ ನಾಮ್ ಬಡೆ ಅದಬ್ ಸೇ ಲಿಯಾ ಜಾತಾ ಹೈ. ಕೋಲ್ಕತ್ತಾ ಕೆ ನಿಕಟ ಸ್ಥಿತ ಉಪನಗರ ಬೋಶಿರ್ಹಾಟ್ ಮೇ ಜನ್ಮೆ ಔರ್ ಸಂಗೀತ ಕೆ ಮಾಹೌಲ್ ಮೇ ಪಲೆ ಬಢೆ ಪಂಡಿತ್ ಅರ್ನೋಬ್ ಚಟ್ಟೋಪಾಧ್ಯಾಯ ನೆ ಅಪ್ನೆ ಪಿತಾ ಸಂಗೀತಾಚಾರ್ಯ ಶ್ರೀ ಅರುಣ್ ಕುಮಾರ್ ಚಟ್ಟೋಪಾಧ್ಯಾಯ ಸೆ ಮಹಜ 5 ವರ್ಷ ಕಿ ಆಯು ಮೇ ಸಂಗೀತ ಸೀಖನಾ ಆರಂಭ ಕಿಯಾ. ಆಗೆ ಚಲ್ಕರ್ ಆಪ್ನೆ ಪಂಡಿತ್ ಎ ಕಾನನ್, ವಿದುಷಿ ಮಾಲವಿಕಾ ಕಾನನ್ ಔರ್ ಉಸ್ತಾದ್ ಮಶ್ಕೂರ್ ಅಲಿ ಖಾನ್ ಜೈಸೆ ಪ್ರಖ್ಯಾತ್ ಕಲಾಕಾರೋ ಸೆ ಶಾಸ್ತ್ರೀಯ ಸಂಗೀತ ಕಾ ಪ್ರಶಿಕ್ಷಣ ಪ್ರಾಪ್ತ ಕಿಯಾ. ಪಂಡಿತ್ ಅರ್ನೋಬ್ ಚಟ್ಟೋಪಾಧ್ಯಾಯ ನೆ ಬಡೀ ಹಿ ಛೋಟಿ ಉಮ್ರ ಮೇ ಮಂಚ್ ಪರ್ ಕದಮ್ ರಖಾ. ಕೇವಲ 7 ವರ್ಷ ಕಿ ಆಯು ಮೇ ಸನ್ 1979 ಮೇ ಕೋಲ್ಕತ್ತಾ ಮೇ ಆಯೋಜಿತ ಸುರೇಶ್ ಸಂಗೀತ ಸಮ್ಮೇಳನ ಮೇ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಕೆ ಸಾಥ್ ಆಪ್ಕೋ ಕಾರ್ಯಕ್ರಮ ಪ್ರಸ್ತುತ ಕರ್ನೆ ಕಾ ಸುಯೋಗ ಪ್ರಾಪ್ತ ಹುವಾ. ಆಕಾಶವಾಣಿ ಔರ್ ದೂರದರ್ಶನ್ ಕೆ ಟಾಪ್ ಗ್ರೇಡ್ ಕೆ ಕಲಾಕಾರ ಹೋನೆ ಕೆ ಸಾಥ್ ಸಾಥ್ ಆಪ್ ಸಂಸ್ಕೃತಿ ಮಂತ್ರಾಲಯ ಭಾರತ ಸರ್ಕಾರ ಕೆ ತಹತ್ ICCR ಕೆ ಸೂಚಿಬದ್ಧ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಜ್ಞ ಭೀ ಹೈ. ಆಜ್ ಕಿ ಪೀಢಿ ಕೆ ಸುವಿಖ್ಯಾತ್ ಖಯಾಲ್ ಗಾಯಕೋ ಕಿ ಶ್ರೇಣಿ ಮೇ ಆಪ್ಕಾ ನಾಮ್ ಶಾಮಿಲ್ ಹೈ. ಕಿರಾನಾ ಘರಾನಾ ಕಿ ಪಾರಂಪರಿಕ ಪಹಚಾನ್ ಕೋ ಅಕ್ಷುಣ್ಣ ರಖತೆ ಹುವೆ ಪಂಡಿತ್ ಅರ್ನೋಬ್ ಚಟ್ಟೋಪಾಧ್ಯಾಯ ಅಪ್ನಿ ಖಯಾಲ್ ಔರ್ ಠುಮರಿ ಕಿ ಪ್ರಸ್ತುತಿಯೋ ಮೇ ಅದ್ಭುತ ಸುಂದರ ಗಾಯಕಿ ಕಾ ಮಿಶ್ರಣ ಕರ್ತೆ ಹೈ ಜೋ ಆಪ್ ಕಿ ಪೇಶ್ಕಶ್ ಕೋ ರಂಗದಾರ್ ಔರ್ ಲೋಕಪ್ರಿಯ ಬನಾತಾ ಹೈ.
2: ಟುನೈಟ್ ಇನ್ ದ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್ ವಿ ಪ್ರೆಸೆಂಟ್ ಖಯಾಲ್ ರಿಸೈಟಲ್ ಬೈ Pandit Arnob Chattopadhyay, the musical heritage initiated by Ustad Abdul Karim Khan and Ustad Abdul Wahid Khan, the doyens of Kirana Gharana, has meandered through the ages and is still survived by a few vocalists such as Pandit Arnob Chattopadhyay. Born and groomed in a musical ambience in the suburban town of Boshirhat near Kolkata, Pandit Arnob Chattopadhyay was initiated into the world of music at a tender age of 5 years by his father, Sangeetacharya Shri Arun Kumar Chattopadhyay. Later, he was trained in classical music by such stalwarts as Pandit A. Kanan, Vidushi Malabika Kanan and Ustad Mashkur Ali Khan. Pandit Arnob Chattopadhyay flowered into a young performer very early in his life. At the age of 7 only, he shared the stage with Ustad Amzad Ali Khan at the Suresh Sangeet Sammelan, Kolkata in the year 1979. A top-grade artist of Akashvani and Doordarshan and an empaneled

0: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
1: ಇವತ್ತು ನೀರಾವರಿ ಇದ್ದರಷ್ಟೇ ಕೆಲವು ಬೆಳೆಗಳನ್ನ ನಾವು ಬೆಳೆದುಕೊಳ್ಳಬಹುದು, ನೀರಾವರಿ ಇಲ್ಲ ಅಂತ ಅಂದ್ರೆ ಕೃಷಿಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಕೆಲವು ನಂಬಿಕೆಗಳು.